0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಸಮಸ್ತ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು ಹಾಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳ 14 ತಾರೀಕು ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳು ಬಾಬಿಳಕೆ, 6:15 ನಾದನಮನ, 6:25 ಜ್ಞಾನ ಮಾರ್ಗ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ಗಣೇಶ ಚತುರ್ಥಿಯ ವಿಶೇಷ ಕಾರ್ಯಕ್ರಮ ಹಾಗೂ 7:00 ಶ್ರೀ ವಿನಾಯಕ ವಿಜಯ ಹರಿಕಥೆಯನ್ನು ಕೇಳಲಿದ್ದೀರಿ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.
2: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
3: Desh ke har gareeb, har vyakti tak poshan pahunchana bhi sarkar ki prathmikta hai.
2: Connect with your nearest Anganwadi today, because Hamari Anganwadi hai, Hamari Zimmedari.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ಕತ್ತಲೆಯಲ್ಲಿ ಮೂರು ಜನ ಕೈದಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾ ಬೆಳಕೆ.

0: ಸೈನಿಕರು ಒಂದಿನ ಮೂರು ಜನರನ್ನ ಹಿಡಿದು ರಾಜನ ಮುಂದೆ ತಂದು ನಿಲ್ಲಿಸಿದ್ರು. ಅವರು ಮೂವರು ಕಳ್ಳರೆಂದು ಅವರ ಅಪರಾಧ ಗುರುತರವಾದದ್ದೆಂದು ಹೇಳಿ ಪುರಾವೆಗಳನ್ನ ನೀಡಿದ್ರು. ರಾಜನಿಗೂ ಅದು ಹೌದೆನಿಸಿತು. ಇವರನ್ನ ಸಾಧಾರಣವಾದ ಕಾರಾಗೃಹದಲ್ಲಿ ಇರಿಸೋದಕ್ಕಿಂತ ವಿಶೇಷವಾದ ಕಾರಾಗೃಹದಲ್ಲಿ ಇಡೋದು ಸರಿ ಅಂತ ನಿರ್ಧರಿಸಿ ಶಿಕ್ಷೆ ವಿಧಿಸ್ತ. ಸೈನಿಕರು ಮೂವರನ್ನ ವಿಶೇಷ ಜೈಲಿಗೆ ಕರೆದೋದ್ರು. ಇವರು ಒಂದಾದ ಮೇಲೊಂದರಂತೆ ಐದಾರು ಬಾಗಿಲುಗಳನ್ನ ದಾಟಿ ಹೋಗ್ಬೇಕಾಯ್ತು. ದಾರಿಯಲ್ಲಿ ಅಲ್ಲೊಂದು ಇಲ್ಲೊಂದು ದೀಪದ ಬೆಳಕು. ಕೊನೆಗೆ ಅವರು ನೆಲ ಮಾಳಿಗೆಗೆ ಇಳಿದ್ರು. ಕೆಳಗೆ ಬೆಳಕಿನ ಒಂದು ಕಿರಣವೂ ಇಲ್ಲ. ಕೆಳಗೆ ಇಳಿಯುವಾಗ ತಾವು ಎಷ್ಟು ಕೆಳಗಿದ್ದೇವೆ, ಎಲ್ಲಿದ್ದೇವೆ, ತಾವಿರುವ ಕೊಠಡಿ ಎಷ್ಟು ದೊಡ್ಡದು, ಯಾವುದು ಕಾಣ್ತಿರಲಿಲ್ಲ. ಸೈನಿಕರು ನೆಲಮಾಳಿಗೆಯಲ್ಲಿ ಇವರನ್ನ ಇಳಿಸಿದ ಮೇಲೆ ಮೇಲಿನ ಮುಚ್ಚಳವನ್ನ ಮುಚ್ಚೋ ಮೊದಲು ಕೂಗಿ ಹೇಳ್ತಾರೆ, ನಿಮ್ಗೆ ಬೇಕಾಗುವಷ್ಟು ಊಟದ ಸಾಮಾನು, ಹಾಸಿಗೆ ಎಲ್ಲ ಕೋಣೆಯೊಳಗಿದೆ, ಬೇಕಾದಾಗ ಬಳಸ್ಕೊಳ್ಳಿ. ಮುಚ್ಚಳ ಮುಚ್ಚೋ ಮೊದಲೇ ಏನೂ ಕಾಣ್ತಿರ್ಲಿಲ್ಲ. ಮುಚ್ಚಿದ ನಂತರವಂತೂ ಕಣ್ಣುಜ್ಕೊಂಡ್ರು ಮುಂದೆ ಇದ್ದವರೇ ಕಾಣಿಸ್ತಿರ್ಲಿಲ್ಲ. ನೆಲದ ಮೇಲೆ ಏನಿದೆಯೋ, ಆಹಾರವನ್ನೆಲ್ಲ ಎಲ್ಲಿಟ್ಟಿದ್ದಾರೋ, ಹಾಸಿಗೆ ಎಲ್ಲಿದೆಯೋ ಎಂದು ಹುಡುಕ.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today, because Hamari Anganwadi hai, Hamari Zimmedari.

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಸಮಸ್ತ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು ಹಾಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳ 14 ತಾರೀಕು ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳು ಬಾಬಿಳಕೆ, 6:15 ನಾದನಮನ, 6:25 ಜ್ಞಾನ ಮಾರ್ಗ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ಗಣೇಶ ಚತುರ್ಥಿಯ ವಿಶೇಷ ಕಾರ್ಯಕ್ರಮ ಹಾಗೂ 7:00 ಶ್ರೀ ವಿನಾಯಕ ವಿಜಯ ಹರಿಕಥೆಯನ್ನು ಕೇಳಲಿದ್ದೀರಿ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.
2: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
3: Desh ke har gareeb, har vyakti tak poshan pahunchana bhi sarkar ki prathmikta hai.
2: Connect with your nearest Anganwadi today, because Hamari Anganwadi hai, Hamari Zimmedari.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ, ಕತ್ತಲೆಯಲ್ಲಿ ಮೂರು ಜನ ಕೈದಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾ ಬೆಳಕು.

ಸೈನಿಕರು ಒಂದಿನ 3 ಜನರನ್ನ ಹಿಡಿದು ರಾಜನ ಮುಂದೆ ತಂದು ನಿಲ್ಲಿಸಿದ್ರು. ಅವರು 3 ಕಳ್ಳರೆಂದು ಅವರ ಅಪರಾಧ ಗುರುತರವಾದದ್ದೆಂದು ಹೇಳಿ ಪುರಾವೆಗಳನ್ನ ನೀಡಿದ್ರು. ರಾಜನಿಗೂ ಅದು ಹೌದೆನಿಸಿತು. ಇವರನ್ನ ಸಾಧಾರಣವಾದ ಕಾರಾಗೃಹದಲ್ಲಿ ಇರಿಸೋದಕ್ಕಿಂತ ವಿಶೇಷವಾದ ಕಾರಾಗೃಹದಲ್ಲಿ ಇಡೋದು ಸರಿ ಅಂತ ನಿರ್ಧರಿಸಿ ಶಿಕ್ಷೆ ವಿಧಿಸ್ತ. ಸೈನಿಕರು 3 ವಿಶೇಷ ಜೈಲಿಗೆ ಕರೆದೋದ್ರು. ಇವರು ಒಂದಾದ ಮೇಲೊಂದರಂತೆ 5-6 ಬಾಗಿಲುಗಳನ್ನ ದಾಟಿ ಹೋಗ್ಬೇಕಾಯ್ತು. ದಾರಿಯಲ್ಲಿ ಅಲ್ಲೊಂದು ಇಲ್ಲೊಂದು ದೀಪದ ಬೆಳಕು. ಕೊನೆಗೆ ಅವರು ನೆಲ ಮಾಳಿಗೆಗೆ ಇಳಿದ್ರು. ಕೆಳಗೆ ಬೆಳಕಿನ ಒಂದು ಕಿರಣವೂ ಇಲ್ಲ. ಕೆಳಗೆ ಇಳಿಯುವಾಗ ತಾವು ಎಷ್ಟು ಕೆಳಗಿದ್ದೇವೆ, ಎಲ್ಲಿದ್ದೇವೆ, ತಾವಿರುವ ಕೊಠಡಿ ಎಷ್ಟು ದೊಡ್ಡದು, ಯಾವುದು ಕಾಣ್ತಿರಲಿಲ್ಲ. ಸೈನಿಕರು ನೆಲಮಾಳಿಗೆಯಲ್ಲಿ ಇವರನ್ನ ಇಳಿಸಿದ ಮೇಲೆ ಮೇಲಿನ ಮುಚ್ಚಳವನ್ನ ಮುಚ್ಚೋ ಮೊದಲು ಕೂಗಿ ಹೇಳ್ತಾರೆ, ನಿಮ್ಗೆ ಬೇಕಾಗುವಷ್ಟು ಊಟದ ಸಾಮಾನು, ಹಾಸಿಗೆ ಎಲ್ಲ ಕೋಣೆಯೊಳಗಿದೆ, ಬೇಕಾದಾಗ ಬಳಸ್ಕೊಳ್ಳಿ. ಮುಚ್ಚುಳ ಮುಚ್ಚೋ ಮೊದ್ಲೇ ಏನೂ ಕಾಣ್ತಿರ್ಲಿಲ್ಲ. ಮುಚ್ಚಿದ ನಂತರವಂತೂ ಕಣ್ಣುಜ್ಕೊಂಡ್ರು ಮುಂದೆ ಇದ್ದವರೇ ಕಾಣಿಸ್ತಿರ್ಲಿಲ್ಲ. ನೆಲದ ಮೇಲೆ ಏನಿದೆಯೋ, ಆಹಾರವನ್ನೆಲ್ಲ ಎಲ್ಲಿಟ್ಟಿದ್ದಾರೋ, ಹಾಸಿಗೆ ಎಲ್ಲಿದೆಯೋ ಎಂದು ಹುಡುಕಲು ಕೈಚಾಚಿ ತಡಕಾಡಿ ನೋಡಿದ್ರು. ಒಬ್ಬರು ಇನ್ನೊಬ್ಬರನ್ನು ಮುಟ್ಟಿದ್ರು. ಗೋಡೆಗೆ ಹಾಯ್ದು ತಲೆಗೆ ಪೆಟ್ಟು ಮಾಡಿಕೊಂಡ್ರು. ಯಾವನೋ ಒಬ್ಬ ನೀರು ತುಂಬಿಟ್ಟಿದ್ದ ಪಾತ್ರೆಗೆ ಕಾಲು ತಗಲಿಸಿ ಅದನ್ನು ಉರುಳಿಸ್ಬಿಟ್ಟ. ನೆಲವೆಲ್ಲ ನೀರು ನೀರಾಯ್ತು. ಉಳಿದ ಇಬ್ಬರು ಆತನನ್ನ ಚೆನ್ನಾಗಿ ಬೈದ್ರು. ಒಬ್ನಿಗಂತೂ ತಲೆ ಕೆಟ್ಟ ಹೋಯ್ತು. ಕೈಕಾಲು ಆಡಿಸಿ ಇದ್ದಿದ್ರಲ್ಲೇ ಒಣಗಿದ್ದ ಜಾಗದಲ್ಲೇ ಮುದುರ್ಕೊಂಡು ಮಲಗ್ಬಿಟ್ಟ. ತಡ್ಕಾಡ್ತಿದ್ದ ಇನ್ನೊಬ್ಬ ಇವನನ್ನ ಎಡವಿ ಮೇಲ್ಬಿದ್ದ. ಮತ್ತೆ ಜಗಳ ಪ್ರಾರಂಭ ಆಯ್ತು. ಇದೊಂದಿಷ್ಟು ಗಲಾಟೆಯಾದ್ಮೇಲೆ 3 ಸುಮ್ನೆ ಕುಳಿತ್ರು. ಒಬ್ಬ ಹೇಳ್ದ, ಸ್ನೇಹಿತರೆ, ಇಂಥ ಕೆಟ್ಟ ಶಿಕ್ಷೆ ನಮ್ಗೆಂದು ದೊರಕಿರ್ಲಿಕ್ಕಿಲ್ಲ. ನನ್ನ ತಲೆ ಓಡ್ತಾನೆ ಇಲ್ಲ. ನಾನೊಂದು ಮೂಲೆಯಲ್ಲಿ ಮಲಗ್ಬಿಡ್ತೇನೆ. ಇಲ್ಲಿ ಕಣ್ಣು ಮುಚ್ಚಿದ್ರು ಒಂದೇ, ಕಣ್ಣು ಬಿಟ್ರು ಒಂದೇ. ನನ್ನನ್ನು ಮಾತಾಡಿಸ್ಬೇಡಿ. ಇನ್ನೊಬ್ಬ ಹೇಳ್ದ, ಹಾಗೆ ಮಲಗಿದ್ರೆ ಏನು ಪ್ರಯೋಜನ? ಎಷ್ಟು ಹೊತ್ತು ಮಲಗಿರೋಕೆ ಸಾಧ್ಯ? ಹಸಿವೆ ಆಗೋದಿಲ್ವೇ? ಅದಕ್ಕೆ ನಾನು ನಿಧಾನವಾಗಿ ತೆವಳುತ್ತಾ ಆ ಕಡೆಗೆ ಈ ಕಡೆಗೆ ಹೋಗಿ ಆಹಾರ ಇಟ್ಟಿರುವ ಪಾತ್ರೆಗಳನ್ನು ಹುಡುಕ್ತೇನೆ. ವಾಸನೆಯಿಂದ ಏನು ಪದಾರ್ಥ ತಿಳಿದೀತು? ಆಮೇಲೆ ಊಟ ಮಾಡೋಣ. ಎಲ್ಲರೂ ಓಡಾಡ್ತಿದ್ರೆ ನಮಗೆ ನಾವೇ ಹಾಯ್ದುಕೊಳ್ತೇವೆ. ಹೀಗೆ ಹೇಳಿ ಆತ ನಿಧಾನವಾಗಿ ಹುಡುಕಾಟ ಪ್ರಾರಂಭ ಮಾಡ್ದ. ಆದ್ರೆ 3 ಸದ್ದೇ ಇಲ್ಲ. ಅವನು ಮಾತು ಆಡ್ತಿಲ್ಲ. ಅವನೆಲ್ಲಿ ಎಚ್ಚರ ತಪ್ಪಿ ಬಿದ್ದನೋ ಎಂಬ ಕಾಳಜಿಯಿಂದ, ನೀನೇನ್ ಮಾಡ್ತಿದ್ಯೋ, ಎಚ್ಚರವಾಗಿದ್ದೀತಾನೆ ಅಂತ 2 ಕೇಳ್ದ. ಆಗ 3 ಹೇಳ್ತಾನೆ, ನೀವಿಬ್ರು ಹುಚ್ಚರೆ, ಇರುವುದಕ್ಕೆ ಹೊಂದ್ಕೊಂಡು ಹೋಗೋಕ್ ನೋಡ್ತಾ ಇದ್ದೀರಾ. ನಾನು ನಿಧಾನವಾಗಿ ಪ್ರತಿಯೊಂದು ಗೋಡೆಗೆ ಹೋಗಿ ಕಿವಿ ಹಚ್ಚಿ ಸಪ್ಪಳ ಕೇಳಿ ಯಾವುದು ಹೊರಗಿನ ಗೋಡೆ ಅನ್ನೋದನ್ನ ಪತ್ತೆ ಹಚ್ಚುತ್ತಿದ್ದೇನೆ. ಈಗಾಗಲೇ ನನ್ನ ಕೈಗೆ ಒಂದು ದೊಡ್ಡ ಚಾಕು ಸಿಕ್ಕಿದೆ. ಅದನ್ನ ಬಳಸಿ ನಿಧಾನವಾಗಿ ಗೋಡೆಗೆ ತೂತು ಮಾಡ್ತೇನೆ. ಆಗ ಬೆಳಕು ಒಳಬಂದು ಇರುವುದು ಕಂಡು ಬದುಕು ಹಗುರವಾಗುತ್ತೆ. ಅವನು ಹಾಗೇನೆ ಮಾಡ್ದ. 3 ಬದುಕು ಜೈಲಿನಲ್ಲೂ ಸುಲಭವಾಯ್ತು. ಬಂಧುಗಳೇ, ನಮ್ಮ ಜೀವನದಲ್ಲೂ ಇದೇ 3 ತರಹದ ಜನರಿದ್ದಾರೆ. ಭ್ರಷ್ಟತೆ, ಜಾತೀಯತೆ, ಸ್ವಾರ್ಥತೆಗಳಿಂದ ಕತ್ತಲಾದಂತೆ ಇರುವ ಜಗತ್ತಿನಲ್ಲಿ ಕೆಲವರು ಅದಕ್ಕೆ ಹೊಂದ್ಕೊಂಡ್ಬಿಟ್ಟು ಆಯುಷ್ಯ ಕಳಿತಿದ್ದಾರೆ. 2 ವಿಭಾಗದವರು ಈ ಕತ್ಲೆಯಲ್ಲೇ ತಡ್ಕಾಡಿ ಇರೋದ್ರಲ್ಲೇ ಒಳ್ಳೆ ವ್ಯವಸ್ಥೆಯನ್ನ ಕಲ್ಪಿಸುತ್ತಾ ಸ್ವಲ್ಪ ಹೊಂದಾಣಿಕೆ, ಸ್ವಲ್ಪ ಬದಲಾವಣೆ ಮಾಡ್ತಾ ಸಾಕ್ತಾ ಇದ್ದಾರೆ. ಕೆಲವರು ಮಾತ್ರ ಕತ್ತಲೆಯನ್ನ ಶಾಶ್ವತವಾಗಿ ಹೋಗಲಾಡಿಸಲು ಜ್ಞಾನದ, ತ್ಯಾಗದ, ಸೇವೆಯ ಬೆಳಕನ್ನ ಒಳತರಲು ಪ್ರಯತ್ನಿಸ್ತಾ ಇದ್ದಾರೆ. ಅಂಥವರಿಂದ ನಮ್ಮ ಬಾಳು ಬೆಳಕಾಗುತ್ತೆ.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಮಾರ್ಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಜ್ಞಾನಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.

ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯದ ಸಾಂಖ್ಯ ಯೋಗದಲ್ಲಿರುವ 50ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಬುದ್ಧಿ

ಸಕಲಂ. ಬುದ್ಧಿಯಿಂದ ಕೂಡಿದವನು ಪಾಪ ಪುಣ್ಯಗಳೆರಡನ್ನೂ ಕೂಡ ಇಲ್ಲಿಯೇ ಬಿಡುವನು. ಆದ ಕಾರಣ ಯೋಗಕ್ಕಾಗಿ ನೀನು ಪ್ರಯತ್ನ ಪಡು, ಏಕೆಂದರೆ ಕರ್ಮ ಕೌಶಲವೇ ಯೋಗ ಎಂಬುದಾಗಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ತಿಳಿಸುತ್ತಾ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಂದೇಶವನ್ನ ಕೃಷ್ಣ ಇಲ್ಲಿ ನೀಡ್ತಾ ಇದ್ದಾನೆ. ಏನು ಅಂತಂದ್ರೆ ಅದೇ ಕರ್ಮ ಕೌಶಲವೇ ಯೋಗ ಅಂತ ಹೇಳಿ. ನಾವು ಯಾವ ಕೆಲಸವನ್ನ ಮಾಡುತ್ತೀವೋ ಅದನ್ನ ಕೌಶಲ್ಯಯುತವಾಗಿ ಬುದ್ಧಿಯುಕ್ತವಾಗಿ ಬುದ್ಧಿಯೋಗದಿಂದ ನಾವು ಮಾಡಿದ್ರೆ ಅದೇ ಯೋಗ, ಅದೇ ಈ ಜೀವನದ ಸಾರ್ಥಕತೆ ಅಂತ. ಹಾಗಾಗಿ ಸಮತ್ವ ಬುದ್ಧಿಯಿಂದ ಕೂಡಿದವನು ಪಾಪ ಮತ್ತು ಪುಣ್ಯ ಎರಡನ್ನೂ ಕೂಡ ಇಲ್ಲಿಯೇ ಬಿಡುತ್ತಾನೆ ಅಂತ. ಎಂಥ ಒಳ್ಳೆ ಮಾತು ನೋಡಿ. ನಾವ್ ಎಷ್ಟೋ ಸಲ ಒಳ್ಳೆ ಕೆಲಸಗಳನ್ನ ಮಾಡಿ ಪುಣ್ಯ ಬರುತ್ತಪ್ಪ ಮಾಡು ನೀನು ಅಂತ ಹೇಳ್ತೀವಿ. ಆದ್ರೆ ಕೃಷ್ಣ ಹೇಳುವಂಥದ್ದು ಪಾಪವನ್ನು ಕೂಡ ನೀನು ಇಲ್ಲಿಯೇ ಬಿಡು, ಅದೇ ರೀತಿ ಪುಣ್ಯದ ಕೆಲಸವನ್ನ ಕೂಡ ಇಲ್ಲಿಯೇ ಬಿಡು ಅಂತ ಹೇಳಿ. ಇದು ಎಲ್ಲವನ್ನ ಮೀರಿ ಬದುಕುವಂತ ಒಂದು ಹಂತ. ಸ್ವಾರ್ಥ ದೃಷ್ಟಿಯಿಂದ ಕೆಲಸ ಮಾಡಿದ್ರೆ ಅದು ನಮ್ಮನ್ನ ಈ ಪ್ರಪಂಚಕ್ಕೆ ಕಟ್ಟಿ ಹಾಕ್ಬಿಡತ್ತೆ. ಆ ಸ್ವಾರ್ಥ ಪಾಪವೂ ಆಗಬಹುದು, ಆ ಸ್ವಾರ್ಥ ಪುಣ್ಯವೂ ಕೂಡ ಆಗಬಹುದು. ನನಗ್ ಪುಣ್ಯ ಸಿಗುತ್ತಪ್ಪ, ನಾನ್ ದಾನ ಮಾಡೋದ್ರಿಂದ ನನಗ್ ಪುಣ್ಯ ಸಿಗತ್ತೆ, ನಾನ್ ಮತ್ತೊಬ್ರಿಗೆ ಸಹಾಯ ಮಾಡೋದ್ರಿಂದ ನನಗ್ ಪುಣ್ಯ ಸಿಗತ್ತೆ ಅನ್ನೋದು ಕೂಡ ಎಷ್ಟೋ ಬಾರಿ ಸ್ವಾರ್ಥವೇ. ಹಾಗಾಗಿ ನಮ್ಮ ಉದ್ದೇಶ ಸಾಧನೆಗೆ ಹಿಂಸೆ ಕೊಟ್ಟು ಕಣ್ಣೀರು ಕರೆಸಿ ಅವರ ದುಃಖ ಮತ್ತು ಕಷ್ಟದ ಜ್ವಾಲಾಮುಖಿಯ ಮೇಲೆ ನಮ್ಮ ಸುಖದ ಅರಮನೆಯನ್ನ ಕಟ್ಟಿದರೆ ಆ ಜ್ವಾಲಾಮುಖಿಯಲ್ಲಿ ನಾವು ಶಾಂತವಾಗಿರುವುದಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಪಾಪದ ಕೆಲಸ. ಇನ್ನು ಹಲವಾರು ಪುಣ್ಯ ಕಾರ್ಯಗಳನ್ನ ಮಾಡಿ ಇನ್ನೊಬ್ಬರಿಗೆ ಒಳಿತನ್ನ ಮಾಡಿ ಇನ್ನೊಬ್ಬರಿಗೆ ಸಹಾಯವನ್ನ ಮಾಡಿ ಇನ್ನೊಬ್ಬರಿಗೆ ನಾವು ದಾನವನ್ನ ಮಾಡಿ ಅದು ಯಾವುದೇ ರೀತಿಯ ದಾನ, ವಿದ್ಯಾದಾನ, ಅನ್ನದಾನ, ರಕ್ತದಾನ, ಯಾವುದೇ ಒಂದು ದಾನವನ್ನ ಮಾಡಿ ಆ ಮೂಲಕ ನಾನು ಪುಣ್ಯ ಸಂಚಯನವನ್ನ ಮಾಡಿಕೊಂಡೆ, ಅದನ್ನ ನಾನು ಪುಣ್ಯ ಗಳಿಸ್ಕೊಂಡೆ, ಒಳ್ಳೆ ಕೆಲಸವನ್ನ ಮಾಡಿದೆ, ಹಾಗಾಗಿ ಸ್ವರ್ಗದಲ್ಲಿ ಅಷ್ಟೈಶ್ವರ್ಯ ಅಧಿಕಾರಗಳು ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಮಾಡಿದ್ರೆ ಕೂಡ ನಾನು ಮತ್ತೆ ಆ ಪುಣ್ಯದ ಸಂಚಯನವನ್ನ ಕಳ್ಕೊಳ್ಲಿಕ್ಕಾದ್ರೂ ಕೂಡ ನಾನು ಮತ್ತೆ ಈ ಧರೆಗೆ ಬಂದು ಇಲ್ಲಿ ಮತ್ತೆ ಜನ್ಮವನ್ನ ತಾಳಿ ಆ ಪುಣ್ಯದ ಪಾಲನ್ನ ಕೂಡ ನಾವು ಇಲ್ಲಿ ಸ್ವೀಕರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲವನ್ನ ಬಿಟ್ಟು ನನ್ನಲ್ಲಿಯೇ ಸೇರ್ಬೇಕು, ಈ ಲೋಕವನ್ನ ಬಿಟ್ಟು ಮತ್ತೊಂದು ಲೋಕಕ್ಕೆ ನೀನ್ ತೆರಳಬೇಕು ಅಂತಂದ್ರೆ ಪಾಪಕ್ಕಾಗಿಯೂ ನೀನು ಕೆಲಸ ಮಾಡಬೇಡ, ಪುಣ್ಯಕ್ಕಾಗಿಯೂ ನೀನ್ ಕೆಲಸ ಮಾಡಬೇಡ. ಆದ್ರೆ ಸಮತ್ವ ಬುದ್ಧಿಯಿಂದ ನೀನ್ ಕೆಲಸ ಮಾಡಬೇಕು, ಆಗ ನೀನು ಎಲ್ಲ ಇಹ ಪರಗಳಿಂದ ಪಾರಾಗ್ಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಹೇಳ್ತಿರುವಂಥದ್ದು. ಯಾಕೆ ಅಂದ್ರೆ ಸುಖ ಮತ್ತು ದುಃಖ ಎರಡೂ ಕೂಡ ನಾಣ್ಯದ ಎರಡು ಮುಖಗಳಿದ್ದಂತೆ. ಒಮ್ಮೆ ದುಃಖವಾದ್ರೆ ಮತ್ತೊಮ್ಮೆ ಸುಖವಾಗತ್ತೆ, ಒಮ್ಮೆ ಸುಖವಾದ್ರೆ ಮತ್ತೊಮ್ಮೆ ದುಃಖ ಬಂದೇ ಬರುತ್ತೆ. ಹಾಗಾಗಿ ಸಮತ್ವ ಬುದ್ಧಿಯನ್ನ ರೂಢಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವಾಗ್ಲೂ ಕೂಡ ಸಮತ್ವ ಬುದ್ಧಿಯಿಂದಲೇ ನಾವು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅತ್ತ ಕಡೆ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಿ. ಯಾಕಂದ್ರೆ ಪ್ರಯತ್ನ ಇಲ್ಲದೆ ನಮಗ್ ಯಾವುದು ಸಿದ್ಧಿಸೋದು ಇಲ್ಲ. ಈ ಮುಂಚೆ ನಮ್ ಕೈಲಿ ಸಾಧ್ಯ ಆಗದೆ ಇರಬಹುದು, ಆದ್ರೆ ನಾವು ಪ್ರಯತ್ನವೇ ಮಾಡದೆ ಹೋದ್ರೆ ಅದ್ ನಮಗ್ ಸಿಕ್ಕೋದಕ್ಕೆ ಚಾನ್ಸೇ ಇಲ್ಲ ಅನ್ನೋಂಥದ್ದು. ನಾವು ಒಂದು ಪುಟ್ಟ ಉದಾಹರಣೆಯನ್ನ ಗಮನಿಸಬಹುದು ಅಂತಂದ್ರೆ ಈಜೋದಾಗ್ಲಿ, ಟೈಪ್ ಕೆಲಸ ಮಾಡೋದಾಗ್ಲಿ, ಅಥವಾ ಆಫೀಸ್ನಲ್ಲಿ ಯಾವುದೋ ಒಂದು ಕೆಲಸ ಮಾಡೋದಾಗ್ಲಿ, ಮನೆಯಲ್ಲಿ ಯಾವುದೋ ಒಂದು ಬಟ್ಟೆ ಮಡಿಸುವಂತಹ ಕೆಲಸವಾಗ್ಲಿ, ಅಡುಗೆ ಮನೆಯಲ್ಲಿ ಯಾವುದೋ ಒಂದು ಅಡಿಗೆ ಮಾಡುವುದಕ್ಕಾಗ್ಲಿ, ಅಥವಾ ಒಂದು ಅಕ್ಕಿಯಿಂದ ಅನ್ನವಾಗಿ ಬೇಯಿಸುವುದಕ್ಕಾಗ್ಲಿ, ಅದೆಲ್ಲವುದು ಕೂಡ ನಾವು ಪ್ರಯತ್ನದಿಂದಲೇ ಕಲ್ತಿರ್ತೇವಿಯೇ ಹೊರತು ಹುಟ್ಟಿನಿಂದಲೇ ಕಲ್ತಿರೋದಿಲ್ಲ. ಇನ್ನು ಸರ್ಕಸ್ನಲ್ಲಿ ಹಲವು ಸಾಹಸ ಕೃತ್ಯಗಳನ್ನ ನಾವು ನೋಡ್ತೀವಿ. ಮೂರು ಬಲೂನ್ಗಳನ್ನ ಒಟ್ಟಿಗೆ ಆಡಿಸುವಂತದ್ದಾಗ್ಲಿ, ಅಥವಾ ಹಗ್ಗದ ಮೇಲೆ ನಡೆಯೋ ಅಂಥದ್ದಾಗ್ಲಿ, ಒಂದು ಚಕ್ರದ ಸೈಕಲ್ ಮೇಲೆ ಸವಾರಿ ಮಾಡುವಂಥದ್ದಾಗ್ಲಿ, ಹಲವಾರು ಸಾಹಸಮಯವಾದಂಥ ಒಂದು ದೃಷ್ಟಾಂತಗಳನ್ನು ನಾವೇನ್ ಸರ್ಕಸ್ನಲ್ಲಿ ನೋಡ್ತೀವಿ ಅದನ್ನ ನೋಡಿ ನಾವೆಲ್ಲ ಖುಷಿ ಪಡ್ತೀವಿ, ರೋಮಾಂಚನವಾಗ್ತೀವಿ, ಹೇಗ್ ಮಾಡ್ತಾರಪ್ಪ ಅವರು ಅಂತ ಹೇಳಿ ಅನ್ಕೊಳ್ತೀವಿ. ಆದ್ರೆ ಅವರೆಲ್ಲ ಹೇಗ್ ಮಾಡಿದ್ರು? ಅದೇ ಅಭ್ಯಾಸದಿಂದ. ಯಾವಾಗ ನಾವು ಸತತ ಅಭ್ಯಾಸವನ್ನ, ನಿರಂತರತೆಯನ್ನ, ನಿರಂತರ ಪ್ರಯತ್ನವನ್ನ ಯಾವಾಗ ನಾವು ಇಟ್ಕೊಳ್ತೇವೋ ಅವಾಗ ಆ ಕಾರ್ಯ ಸಾಧಿತ ಆಗೇ ಆಗತ್ತೆ. ಸಮತ್ವ ಬುದ್ಧಿಯೂ ಕೂಡ ಹಾಗೆ. ನಾವ್ ಯಾವಾಗೆಲ್ಲ
ಒಂದು ಒಳ್ಳೆಯ ಮನಸ್ಸಿನಿಂದ ಇದರಿಂದ ಎಲ್ಲ ದೈವಕ್ಕೆ ಅರ್ಪಿತ ಅನ್ನುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾನೆ ಹೋದ್ರೆ, ಅತ್ತ ಕಡೆ ನಮ್ಮ ಪ್ರಯತ್ನ ಸಾಕ್ತಾನೆ ಹೋದ್ರೆ, ನಮಗೆ ಸಮತ್ವ ಬುದ್ಧಿ ಅನ್ನೋದು ಬುದ್ಧಿಯೋಗದ ಮೂಲಕ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸಮತ್ವ ದೃಷ್ಟಿ ಇರಲಿ ಅಂತ ಹೇಳಿ ಕರ್ಮ ಕೌಶಲ್ಯವೇ ಯೋಗ ಎಂಬ ಸೂತ್ರದಂತಹ ಮಾತನ್ನ ಇಲ್ಲಿ ಶ್ರೀಕೃಷ್ಣ ಆಡ್ತಾ ಇದ್ದಾನೆ. ಇದೊಂದು ಆಧ್ಯಾತ್ಮಿಕ ದೃಷ್ಟಿ. ಒಂದು ಕೆಲಸವನ್ನ ನೋಡುವುದಕ್ಕೆ ಎರಡು ದೃಷ್ಟಿಗಳಿರುತ್ತವೆ, ಒಂದು ಬಾಹ್ಯ ದೃಷ್ಟಿ, ಮತ್ತೊಂದು ಆಂತರಿಕ ದೃಷ್ಟಿ. ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿರ್ಬೇಕು, ಕೆಲಸವನ್ನ ಹೆಚ್ಚು ಮಾಡಿರ್ಬೇಕು. ಮೊತ್ತ ಮತ್ತು ಯೋಗ್ಯತೆ ಎರಡು ದೃಷ್ಟಿಯಿಂದಲೂ ನಾವು ಯಾವುದು ಹೆಚ್ಚಾಗಿದೆಯೋ ಅದು ಶ್ರೇಷ್ಠವಾದ ಕೆಲಸ ಅಂತ ಹೇಳಿ ಹೇಳ್ತೀವಿ. ಕರ್ಮ ಕುಶಲಿ ಅಂತಿರೋರಲ್ಲಿ ನಾವು ಇದನ್ನ ನೋಡ್ತೇವೆ. ಆದ್ರೆ ಅವನು ಕರ್ಮವನ್ನ ಮಾಡುವಾಗ ಮೇಲಿರುವ ಅಧಿಕಾರಿಗಳನ್ನ ಮೆಚ್ಚಿಸುವುದಕ್ಕಾಗಲಿ ಅಥವಾ ಅವರಿಂದ ಕೀರ್ತಿಯನ್ನ ಗಳಿಸುವುದಕ್ಕಾಗ್ಲಿ ಈ ಕರ್ಮ ಕೌಶಲ್ಯಗಳು ಮಾಡೋದಿಲ್ಲ. ಆದ್ರೆ ತಾನು ಮಾಡಿರುವಂತಹ ಕೆಲಸ ಭಗವಂತನಿಗೆ ಅರ್ಪಿತವಾಗಲಿ ಎಂಬ ಪೂಜ್ಯ ಮನೋಭಾವದಿಂದ ಮಾಡ್ತಾನೆ. ಅಂಥ ಕೆಲಸಗಳಲ್ಲಿ ಹುಡುಕಿದ್ರೂ ಕೂಡ ತಪ್ಪು ಸಿಗೋದಿಲ್ಲ, ಹಾಗ್ ಮಾಡಿರ್ತಾನೆ. ಯಾಕೆಂದ್ರೆ ಅದು ಭಗವಂತನಿಗೆ ಅರ್ಪಿತ ಅಂತಂದಾಗ ಅಲ್ಲಿ ಯಾವುದೇ ತಪ್ಪು ಇರುವುದಿಲ್ಲ. ಎಲ್ರಿಗಿಂತಲೂ ಹೆಚ್ಚು ಕೆಲಸ ಮಾಡ್ತಾನೆ, ಯಾಕಂದ್ರೆ ಅವನಿಗೆ ಕಾಲ ವ್ಯರ್ಥ ಆಗೋಕ್ಕೆ ಬಿಡೋದಿಲ್ಲ. ಹಾಗಾಗಿ ದೇವರಿಗೆ ಅರ್ಪಿತವಾಗುವಂತಹ ಕೆಲಸ ಮಾಡಿದ್ರೆ ನಮಗೆ ದಣಿವು ಕೂಡ ಆಗೋದಿಲ್ಲ, ಆತ್ಮ ವಂಚನೆ ಅನ್ನೋ ಒಂದು ವಿಷಯವೇ ಪ್ರಸ್ತಾಪ ಆಗೋದಿಲ್ಲ. ಹಾಗಾಗಿ ಇದು ಒಂದು ಬಾಹ್ಯ ದೃಷ್ಟಿಯಾದ್ರೆ, ಕೆಲಸವನ್ನ ನೋಡುವಂತಹ ಮತ್ತೊಂದು ದೃಷ್ಟಿಯೇ ಆಂತರಿಕ ದೃಷ್ಟಿ. ಈ ಕೆಲಸವನ್ನ ಮಾಡಿ ನನ್ನ ಮೇಲೆ ಏನು ಪರಿಣಾಮ ಆಯಿತು, ನನ್ನ ಮನಸ್ಸು ಸಂಕೋಚ ಮಾಡ್ತಾ ಕೊಳೆಯಿಂದ ತುಂಬಿಕೊಳ್ತಾ ಅಥವಾ ಹೃದಯ ವಿಕಾಸವಾಗಿ ಚಿತ್ತ ಶುದ್ಧಿ ಆಗ್ತಾ ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ, ಕರ್ಮ ಕುಶಲಿ ಆಗಿರುವಂತಹವನ ಹೃದಯ ವಿಕಾಸವಾಗಿ ಚಿತ್ತ ಶುದ್ಧಿಯಾಗಿರುತ್ತೆ. ಯಾವುದೇ ಬಂಧನಕ್ಕೂ ಬೀಳದೆ, ಯಾವುದೇ ನಕಾರಾತ್ಮಕ ದೃಷ್ಟಿಯನ್ನ ಕೂಡ ತಂದುಕೊಳ್ಳದೆ, ಯಾವುದೇ ಫಲದ ಮೇಲೆ ಆಸಕ್ತಿ ಇಲ್ಲದೆ, ಯಾವುದೇ ಬಂಧನಕ್ಕೆ ಒಳಗಾಗದೆ ಆತನ ಚಿತ್ತ ಶುದ್ಧಿಯಾಗಿ ಒಂದು ಭಗವತ್ ತತ್ವವನ್ನ ತಿಳಿದುಕೊಳ್ಳೋದಕ್ಕೆ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವವನ್ನ ಹೊಂದಿರುವಂತ ವ್ಯಕ್ತಿಯಾಗ್ತಾನೆ. ಅದೇ ಚಿತ್ತಶುದ್ಧಿಯ ಒಂದು ಸಾಧನೆ. ಅಂಥ ಕೃಷ್ಣನ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಕಾಡ ಸಂಚಾರದಲ್ಲಿ ಇದೆ ಜಿಂಕೆ ಇದೆ ಚಿರತೆ, ಕಾಡ ಸಂಚಾರದಲ್ಲಿ ಇದೆ ಜಿಂಕೆ ಇದೆ ಚಿರತೆ,

0: ಕಂಡರೆ ಗೆಲುವು ಮುದ್ದು ರಾಮ.
1: ಹಾಗಾಗಿ ನಮ್ಮ ಬಾಳಿನಲ್ಲಿಯೂ ಕೂಡ ನಕಾರಾತ್ಮಕ ಆಲೋಚನೆ ಎಂಬ ವನ್ಯಜೀವಿಗಳು ಸದಾ ನಮ್ಮನ್ನ ಕಾಡ್ತಾನೆ ಇರುತ್ತೆ. ಒಳಿತು ಹೇಗಿರುತ್ತೋ ಕೇಡು ಕೂಡ ಹಾಗೆ ಇರುತ್ತೆ. ಆದ್ರೆ ಹೊಂದಿಕೊಂಡು ಬದುಕುವಲ್ಲಿ, ಅವೆಲ್ಲವನ್ನ ಮೀರಿ ಒಂದು ಸಮತ್ವದ ದೃಷ್ಟಿಯಿಂದ ಬದುಕುವಲ್ಲಿ, ಬುದ್ಧಿಯೋಗದ ಮೂಲಕ ಜೀವನವನ್ನ ಸಾರ್ಥಕ್ಯ ಮಾಡಿಕೊಳ್ಳುವಲ್ಲಿ ನಮ್ಮ ಚಿತ್ತವನ್ನು ಸದಾ ಹರಿಸಿ ಅತ್ತ ಕಡೆ ನೆಟ್ಟಿಕೊಂಡಿರಬೇಕು. ಆಗ ಮಾತ್ರ ಕೃಷ್ಣನ ನುಡಿಗಳು ನಮ್ಮ ಅನುಸರಣೆಯಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ. ಹಾಗಾಗಿ ಕೃಷ್ಣನ ಮಾತು, ಮುದ್ದುರಾಮನ ಮಾತು ನಮ್ಮೆಲ್ಲರ ಜೀವನಕ್ಕೆ ಒಂದು ಅದ್ಭುತವಾದ ಚೈತನ್ಯವನ್ನು ನೀಡಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಜ್ಞಾನ ಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜುರವರು.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗಣೇಶ ಚತುರ್ಥಿಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀ ರಮೇಶ್ ರವರು. ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ವಿಘ್ನೇಶ್ವರನ ಭಯಕ್ಕಿಂತ ಒಂದು ರೀತಿಯ ಸಲುಗೆಯೇ ಹೆಚ್ಚು ಎನ್ನಬಹುದು. ಪೂಜೆ ವೇಳೆ ಹೆಚ್ಚು ಶಿಷ್ಟಾಚಾರವನ್ನು ಬಯಸದ ವಿನಾಯಕ ತನ್ನ ವಿಭಿನ್ನ ರೂಪದಿಂದಲೇ ಭಕ್ತರಿಗೆ ಹೆಚ್ಚು ಪ್ರಿಯ ಎಂದರೆ ತಪ್ಪಿಲ್ಲ. ಲಂಬೋದರನ ಈ ಅಪರೂಪದ ವಿಭಿನ್ನ ರೂಪಕ್ಕೂ ಒಂದು ಪೌರಾಣಿಕ ಕಥೆ ಇದೆ ಎಂಬುದು ನಮಗೆ ಗೊತ್ತು. ಆದರೆ ವಿಘ್ನ ನಿವಾರಕನ ದೇಹದ ಪ್ರತಿಯೊಂದು ಅಂಗಾಂಗವು ಒಂದೊಂದು ಅರ್ಥವನ್ನು ಮತ್ತು ನಮಗೆ ಹಲವು ಸಂದೇಶಗಳನ್ನು ಸಾರುತ್ತದೆ. ಗಜಮುಖ, ಶೂಪ್ರಕರ್ಣ, ಮೊರದಂತಹ ಕಿವಿ, ದೊಡ್ಡ ಹೊಟ್ಟೆ, ಕೈಗಳಲ್ಲಿ ಪಾಶ, ಅಂಕುಶ, ಮೋದಕ, ಭಕ್ತರಿಗೆ ಹೆದರಬೇಡ ಎಂಬ ಅಭಯಾಸ್ತ, ವಾಹನವಾಗಿ ಸಣ್ಣ ಹಿಲಿ, ಎಲ್ಲಕ್ಕೂ ಒಂದು ಅರ್ಥವಿದೆ. ಇದು ನಮಗೆ ಜೀವನದ ಸಂದೇಶವನ್ನು ನೀಡುತ್ತದೆ. ಜ್ಞಾನ, ಮೋಕ್ಷ, ಬುದ್ಧಿವಂತಿಕೆಯ ಸಂಕೇತ, ಗೌರಿಪುತ್ರನ ರೂಪದ ಒಂದೊಂದು ಅಂಗವು ಒಂದೊಂದು ಅಂಶಗಳನ್ನು ಸಂಕೇತಿಸುತ್ತದೆ. ಕಾಡುಗಳಲ್ಲಿ ಆನೆಗಳು ದಟ್ಟವಾದ ಕಾಡು ಮತ್ತು ಮರದ ಮೂಲಕ ನಡೆಯುವುದರಿಂದ ಎಲ್ಲ ಇತರ ಪ್ರಾಣಿಗಳಿಗೆ ದಾರಿ ಮಾಡಿಕೊಡುತ್ತದೆ. ಗಣೇಶ ಕೂಡ ಆನೆಯ ತಲೆಯೊಂದಿಗೆ ಭಕ್ತರಿಗೆ ದಾರಿ ಮಾಡಿಕೊಡುತ್ತಾನೆ ಮತ್ತು ಅವರ ಮಾರ್ಗದಿಂದ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತಾನೆ. ವಿಘ್ನೇಶ್ವರನ ದೊಡ್ಡ ತಲೆಯು ಅವನ ಬುದ್ಧಿವಂತಿಕೆ ಮತ್ತು ಶಕ್ತಿಯುತ ಆಲೋಚನಾ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಗಣಪ ಮಹಾನ್ ಬುದ್ಧಿವಂತ, ವಿವೇಕವಂತ, ಜ್ಞಾನವಂತಿಕೆಯ ಸ್ವರೂಪ. ಆನೆಯು ಜ್ಞಾನಶಕ್ತಿ ಮತ್ತು ಕರ್ಮಶಕ್ತಿ ಎರಡನ್ನು ಕೂಡ ಪ್ರತಿನಿಧಿಸುತ್ತದೆ. ಆನೆಯ ಪ್ರಮುಖ ಗುಣ ವಿವೇಕ ಮತ್ತು ನಿರಾಯಸತ್ವ. ಗಂಭೀರತೆಯ ಮತ್ತೊಂದು ಅರ್ಥ ಆನೆ.

0: ಬೇರೆ ಬೇರೆಯಾಗುತ್ತದೆಯೋ ಹಾಗೆಯೇ ಗಣೇಶನು ಸತ್ಯವನ್ನು ಸುಳ್ಳನ್ನು ಬೇರೆ ಬೇರೆ ಮಾಡುತ್ತಾನೆ ಎಂಬುದು ಇದರ ಸಂಕೇತ. ಹಾಗೆ ವಿಘ್ನ ನಿವಾರಕನ ಸೊಂಡಿಲು ಜೀವನದಲ್ಲಿ ಸದಾ ಕ್ರಿಯಾಶೀಲನಾಗಿರು ಎಂದು ಬೋಧಿಸುತ್ತದೆ. ವಿವಿಧ ಸನ್ನಿವೇಶಗಳನ್ನು ಎದುರಿಸಲು ಹೊಂದಿಕೊಳ್ಳುವಿಕೆ ಅಗತ್ಯ ಎಂಬುದನ್ನು ಮತ್ತು ದಕ್ಷತೆಯನ್ನು ಸಂಕೇತಿಸುತ್ತದೆ. ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೊಂದಿಕೊಂಡರೆ ಗೆಲುವು ನಮ್ಮದೇ ಎಂಬುದು ಈ ಒಂದು ಸೊಂಡಿಲಿನ ಸಂಕೇತ ಎಂಬುದಾಗಿ ಹೇಳಲಾಗುತ್ತೆ. ಮೋದಕಪ್ರಿಯನ ಏಕದಂತವು ಒಂದೇ ಮನಸ್ಸಿನಿಂದ ಕೆಲಸ ಮಾಡು ಎಂದು ಸೂಚಿಸುತ್ತದೆ. ಹಾಗೆ ಗಣೇಶನ ಕೈಯಲ್ಲಿರುವಂತಹ ಪಾಶ ನೀತಿಯನ್ನು ಸೂಚಿಸುತ್ತದೆ, ಸತ್ಯ ಮತ್ತು ಅಡೆತಡೆಗಳನ್ನು ಹಿಮ್ಮೆಟ್ಟಿಸುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಅಂಕುಶವು ನಮ್ಮ ಅಜ್ಞಾನವನ್ನು ನಿವಾರಿಸುವ ಸಂಕೇತ. ಮತ್ತೊಂದು ಕೈಯಲ್ಲಿರುವ ಮೋದಕವು ಆಧ್ಯಾತ್ಮಿಕ ಅನ್ವೇಷಣೆಯ ಆನಂದ ಮತ್ತು ಸಂತೋಷವನ್ನು ಪ್ರತಿನಿಧಿಸುತ್ತದೆ. ಗಣೇಶ ಇದರ ಸಹಾಯದಿಂದ ತನ್ನ ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತಾನೆ ಎಂಬುದಾಗಿ ಹೇಳಲಾಗುತ್ತೆ. ಆತ್ಮೀಯರೇ, ಸುಖಕರ್ತನ ಇನ್ನೊಂದು ಕೈಯಲ್ಲಿರುವಂತಹ ಕಮಲವು ಸ್ವಯಂ ಸಾಕ್ಷಾತ್ಕಾರದ ಮಾಧುರ್ಯವನ್ನು ಪ್ರತಿನಿಧಿಸುತ್ತದೆ. ಇನ್ನೊಂದು ವರದ ಹಸ್ತವು ಗಣೇಶನ ಮೊರೆ ಹೊಕ್ಕವರಿಗೆ ಭಯವಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಹಾಗೆ ಅಭಯಹಸ್ತವು ಹೆದರದಿರು, ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎಂಬ ಅರ್ಥವನ್ನು ನೀಡುತ್ತದೆ. ಹಗ್ಗವು ಭಕ್ತನನ್ನ ದೇವರ ಹತ್ತಿರ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ತರುವ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ದುಃಖಹರ್ತನ ಹೊಟ್ಟೆಯು ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ವಿಷಯಗಳನ್ನ ತಾಳ್ಮೆಯಿಂದ ಮತ್ತು ಸಂತೋಷದಿಂದ ಅನುಭವಿಸುವ ಸಾಮರ್ಥ್ಯವನ್ನ ಪ್ರತಿನಿಧಿಸುತ್ತದೆ. ಅಲ್ಲದೆ ಲಂಬೋದರನ ದೊಡ್ಡ ಹೊಟ್ಟೆಯು ಔದಾರ್ಯವನ್ನ ಮತ್ತು ಸಂಪೂರ್ಣ ಸ್ವೀಕಾರವನ್ನ ಪ್ರತಿನಿಧಿಸುತ್ತದೆ. ಅಷ್ಟೇ ಅಲ್ಲದೆ ಹೊಟ್ಟೆಯು ಇಡೀ ಬ್ರಹ್ಮಾಂಡವೇ ಗಣಪತಿಯಲ್ಲಿ ಅಡಗಿದೆ ಎಂಬ ಅರ್ಥವನ್ನು ಇಲ್ಲಿ ನೀಡಲಾಗುತ್ತದೆ. ಗಣೇಶನು ಅಷ್ಟು ಚಿಕ್ಕದಾದ ಇಲಿಯ ಮೇಲೆ ಕುಳಿತು ಏಕೆ ಸಂಚರಿಸುತ್ತಾನೆ ಎಂಬುದು ಎಲ್ಲರ ಪ್ರಶ್ನೆ. ಮೂಷಿಕನ ವಾಹನವೇ ಇಲಿಯಾಗಿದೆ. ಇಲಿಯೇ ಏಕೆ ಎಂದರೆ ಕೋಪ, ಅಹಂಕಾರ, ತನಗೆ ಎಲ್ಲ ಬೇಕು ಎಂಬ ಸ್ವಾರ್ಥ, ಇಂತಹ ಕೆಟ್ಟ ಗುಣಗಳನ್ನು ಇಲಿ ಸೂಚಿಸುತ್ತದೆ. ಈ ಕೆಟ್ಟ ಗುಣಗಳನ್ನು ಗಣಪತಿ ತಡೆದಿಡುತ್ತಾನೆ ಎಂದು ಇಲಿಯಲ್ಲಿ ಸವಾರಿ ಮಾಡುವುದನ್ನು ಇಲ್ಲಿ ಸೂಚಿಸಲಾಗಿದೆ. ಹಾಗಾಗಿ ಇಲಿ ಮಾನವನ ಅನಿರಂತರ ಆಸೆಯನ್ನು ಮತ್ತು ಅಹಂಕಾರವನ್ನು ನಿಯಂತ್ರಿಸುವುದನ್ನು ಪ್ರತಿನಿಧಿಸುತ್ತದೆ. ಹಾಗೆ ಇಲಿಯನ್ನು ವಾಹನವಾಗಿ ಆರಿಸುವುದರಿಂದ ನಮ್ರತೆ ಮತ್ತು ನಾವೆಲ್ಲರೂ ಸಮಾನರು ಎಂಬ ಅಂಶವನ್ನು ಸಹ ಇಲ್ಲಿ ಪ್ರತಿನಿಧಿಸುತ್ತದೆ. ಹಾಗಾಗಿ ಈ ಒಂದು ಮಹತ್ ಕಾರ್ಯವಾದಂತಹ ವರಸಿದ್ಧಿ, ವಿನಾಯಕ ರಥ ಅಥವಾ ಗಣೇಶ ಚತುರ್ಥಿ ಎಂದು ಆತನ ಮಹಿಮೆಯನ್ನು ತಿಳ್ಕೊಳ್ಳೋಣ. ಆ ಒಂದು ಮಹಿಮೆಯ ಮೂಲಕ ಪ್ರತಿಯೊಬ್ಬರು ಕೂಡ ಅಲ್ಲಿರುವಂತಹ ವಿಚಾರಗಳನ್ನು ಜೀವನಕ್ಕೆ ಅಳವಡಿಸಿಕೊಂಡು ನಾವು ಮುಂದೆ ಸರಿದಾಗ ಬದುಕಿನಲ್ಲಿ ಯಶಸ್ಸಿನ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯತೆಗಳಿದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಇದುವರೆಗೂ ಗಣೇಶ ಚತುರ್ಥಿ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀ ರಮೇಶ್ ರವರು.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi सरकार की प्राथमिकता है.
1: कनेक्ट विद योर नियरेस्ट आंगनबाड़ी टुडे, बिकॉज हमारी आंगनबाड़ी है हमारी जिम्मेदारी.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಶ್ರೀ ವಿನಾಯಕ ವಿಜಯ ಹರಿಕಥೆ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀ ತುಮಕೂರು ಲಕ್ಷ್ಮಣ ದಾಸರವರು.
1: ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಶೈಲೇಶದಯಾಭಾತ್ರಂ ದೀಭಕ್ತಿಯಾದಿಗುಣಾರ್ಣವಂ ಯತೇಂದ್ರ ಪ್ರಣಂ ವಂದೇ ರಮಜಾಮಾದರಂ ಮುನಿಯೋಗಂ ಲಕ್ಷ್ಮೀನಾಥ ಸಮಾರಂಭಂ ನಾದಯಾಮನ ಮಧ್ಯಮಂ ಅಶ್ಮದಾಚಾರ್ಯ.

ಕೀರ್ತನ ಆರಂಭ ಕಾಲದಲ್ಲಿ ಪ್ರಥಮವಾಗಿ ನನ್ನ ಪೂಜ್ಯ ಗುರುಗಳು ಕರ್ನಾಟಕ ಕೀರ್ತನ ಕಲಾ ವಿಚಕ್ಷಣರು, ಕೀರ್ತನ ಕುಮುದೇಂದು ಎಂದು ಬಿರುದಾಂಕಿತರು, ನಾಡಿನಲ್ಲೆಲ್ಲ ಸುಪ್ರಸಿದ್ಧರು ಆದ ಶ್ರೀ ಆರ್ ಗುರುರಾಜಲು ನಾಯ್ಡು ಅವರ ಪಾದಾರವಿಂದಗಳಿಗೆ ಅಭಿವಂದಿಸಿ ವಿಚಾರದ ಕಡೆಗೆ ಮನ ಹರಿಸಿದಾಗ, ಲೋಕದಲ್ಲಿ ಜಗದಾದಿ ಮೂರ್ತಿಯಾಗಿರತಕ್ಕಂತಹ ಪರಮಾತ್ಮನನ್ನು ಪೂಜೆ ಮಾಡುವುದಕ್ಕೆ ಕಾಲಕಾಲಗಳಿಲ್ಲ, ಸಮಯ ಸಮಯಗಳಿಲ್ಲ. ಯಾವಾಗ ಹೇಗೆ ಎಲ್ಲಿ ಬೇಕಾದರೂ ಆ ಪರಮಾತ್ಮನನ್ನು ಪೂಜೆ ಮಾಡಬಹುದು. ಭಕ್ತಿಯಿಂದ ಯಾರು ಪೂಜೆ ಮಾಡುವರೋ ಆ ಭಕ್ತಿಯಿಂದ ಪೂಜೆ ಮಾಡಿದವರ ಸೇವೆಯನ್ನ ಸ್ವೀಕಾರ ಮಾಡಿ ಪರಮೇಶ್ವರ ಅವರಿಗೆ ಬಂದೊದಗಬಹುದಾಗಿರತಕ್ಕಂತಹ ದುರಿತಗಳನ್ನೆಲ್ಲ ಪರಿಹಾರ ಮಾಡ್ತಾನೆ, ಬಂದೊದಗಬಹುದಾಗಿರತಕ್ಕಂತಹ ವಿಪತ್ ಪರಂಪರೆಗಳನ್ನೆಲ್ಲ ದೂರ ಮಾಡ್ತಾನೆ. ಅವನನ್ನು ಭಜಿಸುವ ಮಾರ್ಗ ಏಕಚಿತ್ತದಿಂದ ಕೂಡಿದ್ದಾಗಿದ್ದರೆ ಅವನು ಸಂತೋಷದಿಂದ ಸ್ವಾಗತಿಸ್ತಾನೆ, ಭಕ್ತರನ್ನು ಉದ್ಧಾರ ಮಾಡ್ತಾನೆ. ಅವನನ್ನು ಪೂಜೆ ಮಾಡಬೇಕಾದ್ರೆ ಯಾವತ್ತು ಯಾವಾಗ ಅಂತ ಇಲ್ಲ, ಯಾವಾಗ ಎಲ್ಲಿ ಬೇಕಾದರೂ ಕೂಡ ಅವನನ್ನು ಪ್ರಾರ್ಥನೆ ಮಾಡಬಹುದು. ಅದಕ್ಕೆ ದೊಡ್ಡವರೊಂದು ಮಾತು ಹೇಳ್ತಾರೆ,

ಮರಿನ ಊಚು ಮರಿನ ಊಚು ಮರಿನ ಊ. ಇಂದಿನ ದಿನವೇ ಶುಭ ದಿನ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದು ಪುರಂದರ ವಿಠಲ ನಮ್ಮನ್ನೆಲ್ಲ ಕಾಪಾಡತಕ್ಕಂತಹ ದಿವಸ ಎಂದ ಮೇಲೆ ಇವತ್ತಿನ ಪುಣ್ಯ ದಿನದಂದು ಸಕಲ ಲೋಕಕ್ಕೂ ಅಧಿಪನಾಗಿರತಕ್ಕಂತಹ ಆಕಾಶಾಧಿಪ ಎಂಬುದಾಗಿ ಕೊಂಡಾಡುತ್ತಿರುವಂತಹ ಸರ್ವ ಮಂಗಳಕರನಾಗಿರತಕ್ಕಂತಹ ಪ್ರಥಮ ಪೂಜಿತನಾಗಿರತಕ್ಕಂತಹ ಶ್ರೀ ವಿನಾಯಕ ಚರಿತ್ರೆ ವಿನಾಯಕ ಸ್ವಾಮಿಯವರ ಕಥೆ. ಇದಕ್ಕೆ ಶ್ರೀ ವಿನಾಯಕ ವಿಜಯ, ವಿನಾಯಕ ವೈಭವ, ಗಣೇಶ ಚರಿತ್ರೆ ಎಂಬುದಾಗಿ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಆ ಅನೇಕ ಹೆಸರುಗಳುಳ್ಳ ಕಥೆಯನ್ನ, ಅಂದರೆ ಶ್ರೀ ಗಣಪತಿಯ ಚರಿತ್ರೆಯನ್ನ ಇಂದು ನಿಮಗೆ ಒಪ್ಪಿಸಿ ನಾವು ಕೃತಾರ್ಥರಾಗೋಣ, ನಾವು ನೀವೆಲ್ಲರೂ ಈ ಕಥಾ ಕಾಲಕ್ಷೇಪದಲ್ಲಿ ಭಾಗಿಗಳಾಗೋಣ ಎಂದ ಮೇಲೆ ಕಥಾರಂಭ ಕಾಲದಲ್ಲಿ ಮೆರವಪುರದೊಳಗೆ

ಸಕಲ ಲೋಕಕ್ಕೂ ಒಡೆಯನಾಗಿರತಕ್ಕಂತಹ ಪರಮೇಶ್ವರ ತಾನು ಕೈಲಾಸದಲ್ಲಿ ಪಾರ್ವತಿಯೊಂದಿಗೆ ವಿರಾಜಮಾನನಾಗಿದ್ದಾನೆ. ಪಾರ್ವತಿಯ ಮುಖವನ್ನೇ ನೋಡುತ್ತಾ ಕುಳಿತಿದ್ದಾನೆ ಪರಮೇಶ್ವರ. ಪಾರ್ವತಿ ಕೇಳದಂತೆ, ಸ್ವಾಮಿ ನನ್ನ ಮುಖವನ್ನ ಯವೈಕ್ಕದೆ ನೋಡುತ್ತಿರುವರಲ್ಲ, ಕಾರಣವೇನು ಸ್ವಾಮಿ? ಹಾಗೆನ್ನುವಾಗ ಪರಮೇಶ್ವರ ಅಂತಾನಂತೆ, ದೇವಿ ನಿನ್ನ ಮುಖವನ್ನು ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಈ ಪ್ರಪಂಚದಲ್ಲಿ ಅವರ್ಣನೀಯವಾದ ಆನಂದವು ನನಗೆ ಉಂಟಾಗ್ತಾ ಇದೆ, ಅದನ್ನ ಅಲ್ಲಿ ನಾನು ಕಾಣ್ತಾ ಇದ್ದೇನೆ. ಸ್ವಾಮಿ ಯಾವ ಆನಂದ? ತಮಗೆ ಉಂಟಾಗಬಹುದಾಗಿರ್ತಕ್ಕಂತಹ ಸಂತೋಷವೇನು ಸ್ವಾಮಿ? ಪರಮೇಶ್ವರ ಅಂತಾನಂತೆ, ದೇವಿ ಹೆಣ್ಣಿಗೆ ಎಷ್ಟೊಂದು ಶಕ್ತಿ ಇದೆ ಈ ಲೋಕದಲ್ಲಿ, ಯಾವ ಶಕ್ತಿ ಇದೆ ಸ್ವಾಮಿ? ಆಗ ಪರಮೇಶ್ವರ ನಕ್ಕು ನುಡಿದ, ಗಿರಿಜೇ ನೋಡು, ತಾಯಿಯಾದೆ, ತಂಗಿಯಾದೆ, ಅಕ್ಕನಾದೆ, ಸುತೆಯಾದೆ, ಅತ್ತೆಯಾದೆ, ನಾದಿನಿಯಾದೆ, ಕೊನೆಗೆ ಸತ್ತಾಗ ಈ ಪ್ರಪಂಚವನ್ನು ಬಿಟ್ಟು ಹೊರಡುವಾಗ ಈ ಭೂಮಿ ತಾಯಿ ಬಾಯಿಲಿದ್ದೇನೆ ಎಂಬುದಾಗಿ ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳತಕ್ಕಂತಹ ತಾಯಿ ಭೂತಾಯಿ ಹೆಣ್ಣು ನೀನಾದೆ. ದೇವಿ ಎಷ್ಟೊಂದು ಶಕ್ತಿ, ಎಷ್ಟೊಂದು ಶಕ್ತಿ ಈ ಹೆಣ್ಣಿಗೆ. ಹಾಗೆನ್ನುವಾಗ ಪಾರ್ವತಿ ಆ ಪರಮೇಶ್ವರನ ಮಾತು ಕೇಳಿ ಮನಸ್ಸಿನಲ್ಲಿಯೇ ಸಂತೋಷ ಪಟ್ಟಳಂತೆ. ನಿಜ ಸ್ವಾಮಿ, ನಿಜ. ಹೀಗೆನ್ನುವಾಗ ನಮಗೊಂದು ಮಾತು ಜ್ಞಾಪಕ ಬರುತ್ತೆ. ಯಾವುದಾ ಮಾತು ಅಂದ್ರೆ, ನಾವು ಹೆಣ್ಣು ಮಕ್ಕಳನ್ನು ಬಹಳ ತಾತ್ಸಾರವಾಗಿ ಮಾತನಾಡ್ತೀವಿ. ಮೂರು ಕಾಸಿನ ಹೆಂಗಸು, ಎಷ್ಟು ನಿನಗೆ ಸೊಕ್ಕು ಅಂದ್ಬಿಡ್ತೀವಿ. ಅವಳು ಮೂರು ಕಾಸಿನ ಹೆಂಗಸಲ್ಲ, ಮೂರು ಕೂಸಿನ ಹೆಂಗಸು. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ಜನರನ್ನ ತೊಟ್ಟಿಲಲ್ಲಿಟ್ಟು ಆದಿದೇವ, ಆದಿಮೂಲ, ಆದಿಬ್ರಹ್ಮ, ಜೋಜೋ ಎಂಬುದಾಗಿ ಜೋಗಳವನ್ನು ಹಾಡಿದಂತ ಅನಸೂಯ ಶಕ್ತಿ ಹೆಣ್ಣು. ಆ ಹೆಣ್ಣನ್ನ ನಾವು ಮನಸ್ಸಿಗೆ ಬಂದಂಗೆ ಕೆಲವು ಸಮಯ ಬೈದು ಬಿಡ್ತೀವಿ. ಅದಲ್ಲ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಪರಮೇಶ್ವರ ಪಾರ್ವತಿಯನ್ನು ನೋಡಿ ಬಹಳ ಸಂತೋಷ ಭರಿತನಾಗಿ ಅಲ್ಲೊಂದು ತತ್ವ ವಿಚಾರವನ್ನು ಹೇಳಿದನಂತೆ. ಇಲ್ಲಿ ಜಗನ್ಮಾತೆಯಾಗಿರತಕ್ಕಂತಹ ಪಾರ್ವತೀದೇವಿ ಸ್ನಾನಕ್ಕಾಗಿ ತಾನು ಹೊರಟಿದ್ದಾಳೆ. ಸ್ನಾನಕ್ಕಾಗಿ ಹೊರಡುವ ಸಮಯ ಬಾಗಿಲಲ್ಲಿ ನಿಂತು ತಾಯಿ ಸ್ನಾನ ಮುಗಿಸಿ ಬರುವ ಪರ್ಯಂತ ಅಲ್ಲಿ ಕಾಯುವರು ಬೇರೆ ಯಾರೂ ಇರಲಿಲ್ಲ. ಏಕೆಂದ್ರೆ ಕೈಲಾಸ ಅಲ್ಲಿ ಬಯಲು, ಆ ಬಯಲುಳ್ಳಂತಹ ಕೈಲಾಸದಲ್ಲಿ ತಾನು ಪಾರ್ವತಿ ಯೋಚನೆ ಮಾಡ್ತಾಳಂತ, ಏನು ಮಾಡುವುದು ಏನು ಮಾಡುವುದು ಅಂತ ಅತ್ತ ಕಡೆ ಇತ್ತ ಕಡೆ ನೋಡಿ ಅಲ್ಲೊಂದು ಅರಿಶಿನದ ಚೂರು ಇತ್ತು. ಆ ಅರಿಶಿನದ ಚೂರನ್ನ ಒಂದು ಮಡಿವಸ್ತ್ರದಲ್ಲಿ ಕಟ್ಟಿ ತಾನು ಆ ವಸ್ತ್ರವನ್ನು ಕೈಯಲ್ಲಿ ಹಿಡಿದು ಓಂ ನಮ ಶಿವಾಯ ಅಂದ್ಲು. ಓಂ ನಮ ಶಿವಾಯ ಎಂದು ಹಾಗಿಟ್ಲಂತೆ. ಆ ಹಿಟ್ಟ ತಕ್ಷಣ ಆ ಥಟ್ಟನೆ ಆ ಅರಿಶಿನವೆಲ್ಲ ಮಾಯವಾಗಿ ಅಲ್ಲೊಬ್ಬ ಮಹಾನುಭಾವನಾಗಿರತಕ್ಕಂತಹ ಬಾಲಕ, ತೇಜಪುಂಜನಾಗಿರತಕ್ಕಂತಹ ಬಾಲಕ, ವಿಶಾಲವಾದ ಹಣೆಯುಳ್ಳ, ದೀರ್ಘ ಬಾಹುಗಳುಳ್ಳ ಆ ಬಾಲಕ ಥಟ್ಟನೆ ತಾಯಿ ಎದುರಿಗೆ ಪ್ರತ್ಯಕ್ಷನಾಗಿ ಅವಳ ಪಾದಕ್ಕೆ ನಮಸ್ಕಾರ ಮಾಡಿದ್ದೆ, ತಲೆ ಎತ್ತಿ ನೋಡ್ದ. ಪಾರ್ವತಿಗೆ ಅದೇನು ಸಂತೋಷವಾಗೋಯ್ತು. ಆಹಾ, ಎಂತಹ ಅಸದೃಶವಾಗಿರ್ತಕ್ಕಂತಹ ಮಗು. ಆಗಲಿ ಮಗನೇ, ಕಂದ ನಾನು ಸ್ನಾನ ಮುಗಿಸಿ ಬೇಗ ಬಂದ್ಬಿಡ್ತೇನೆ. ಬಾಗಿಲಲ್ಲೇ ನಿಂತಿರೋ, ಬಾಗಿಲಲ್ಲೇ ನಿಂತಿರೋ ಅಂದ್ರೆ ಈ ಬಾಲಕ ಸೊಂಟದ ಮೇಲೆ ಕೈ ಇಟ್ಟು ಥಟ್ಟನೆ ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ಟ. ಈ ಅಮ್ಮ ತನ್ನ ನಿತ್ಯ ಕಾಯಕಕ್ಕೆ ಆ ಕಡೆ ಹೋಗಿದ್ದಾಳೆ. ಇಲ್ಲಿ ಏನ್ ಮಾಡಿದ, ಅದೇ ಸಮಯಕ್ಕೆ ಆ ಸಂಯೋಗ ಅನ್ನತಕ್ಕಂತಹ ದೊಡ್ಡದು ನೋಡ್ರಿ. ಯಾವಾಗ ಎಲ್ಲಿ ಯಾವ ರೀತಿಯಲ್ಲಿ ಮಹಾನುಭಾವರ ಅವತಾರವಾಗುತ್ತೋ ಯಾರಿಗ ಗೊತ್ತು. ಮುಂದೊರಗಬಹುದಾಗಿರ್ತಕ್ಕಂತಹ ಭವಿಷ್ಯವನ್ನು ನಿರ್ಣಯ ಮಾಡುವುದಕ್ಕೆ ಮಾನವರ ಕೈಯಲ್ಲಿ ಏನಿದೆ, ದೇವಾರು ದೇವತೆಗಳ ಕೈಯಲ್ಲೂ ಇಲ್ಲ. ಯಾಕೆಂದ್ರೆ ಹಣೆಯಲ್ಲಿ ಬರದ ಬರಹವನ್ನು ಮೀರುವುದಕ್ಕೆ ಹರಿಹರ ವಿರಂಜಾದಿಗಳಿಂದಲೂ ಸಾಧ್ಯವಿಲ್ಲ. ಲಲಾಟ ಲಿಖ್ಯತೆ ರೇಖಾ ಪರಮೇಷ್ಠೀನ ಶಕ್ಯತೆ. ಇಲ್ಲಿ ಪರಮೇಶ್ವರ ಆ ಸಮೀಕ್ಕೆ ನೇರವಾಗಿ ಸರಸರ ಸರಸರ ಸರನೆ ಬಂದ. ಬಂದು ನೋಡ್ತಾನೆ, ಬಾಗಿಲಲ್ಲಿ ಸೊಂಟದ ಮೇಲೆ ಕೈ ಇಟ್ಟು ನಿಂತಿದ್ದಾನೆ ಬಾಲಕ. ಪರಮೇಶ್ವರ ಕೇಳ್ತಾನಂತೆ, ಅಪ್ಪ ಯಾರ್ ನೀನು? ನಾನು ಹೋಗಬೇಕು, ಸ್ವಲ್ಪ ಬಾಗಿಲಿಂದ ಈ ಕಡೆ ಬಾ. ಈ ಬಾಲಕ ನಕ್ಕ, ಆ ನಮ್ಮ ತಾಯಿ ನನಗೆ ಆಳತಿಯನ್ನಿತ್ತಿದ್ದಾಳೆ, ಯಾರನ್ನೂ ಒಳಗೆ ಬಿಡಬೇಡ ಎಂದು. ಯಾರನ್ನೂ ಒಳಗೆ ಬಿಡಬಾರದೆಂದು ತಾಯಿ ಅಪ್ಪಣೆ, ನಾನು ಯಾರನ್ನೂ ಬಿಡುವುದಿಲ್ಲ. ಅಯ್ಯ ಬಾಲಕ, ನೀನರಿಯೇ ನಾನು ಆರಂಭದನ್ನ, ನಾನೇ ಕಣಪ್ಪ ಈ ಕೈಲಾಸಕ್ಕೆ ಒಡೆಯನಾಗಿರತಕ್ಕಂತಹ ಪರಮೇಶ್ವರ. ದಾರಿಯನ್ನು ಬಿಡೋ, ಯಾರಾದ್ರೆ ನನಗೇನು,
ತಾಯಿಯ ಮಾತನ್ನ ಎಳ್ಳಿತು ಮೀರುವ ಬಾಲಕನಲ್ಲ ನಾನು. ನಿಮಗೇನಾದ್ರೂ ಒಳಗೆ ಹೋಗಬೇಕು ಅನ್ನೋ ಇಚ್ಛೆ ಇದ್ರೆ ತಾಯಿ ಬರೋ ತನಕ ಸ್ವಲ್ಪ ತಾಳಿ. ಈ ಪರಮೇಶ್ವರನಿಗೆ ಮೊದಲೇ ರುದ್ರ ಸ್ವಲ್ಪ ಕೋಪ ನೆತ್ತಿಗೇರ್ತಾ ಇದೆಯಂತೆ. ಆ ಬಾಲಕನನ್ನೇ ನೋಡ್ತಾನಂತೆ, ಬಾಲಕ ಬೇಡ ಬೇಡ ನನ್ನ ಮಾತನ್ನು ಕೇಳು, ದಾರಿಯನ್ನು ಬಿಡು. ಬಿಡುವುದಿಲ್ಲ ದಾರಿಯನ್ನ ಅಂದ. ಬಿಡುವುದಿಲ್ಲ ದಾರಿಯನ್ನ ಎಂದ ಕೂಡಲೇ ಈ ಪರಮೇಶ್ವರ ಅಂತಾನಂತೆ, ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನೊಡನೆ ವಾಗ್ವಾದ ಮಾಡ್ತಾನಲ್ಲ, ಸರ್ವಲೋಕಕ್ಕೂ ಅಧಿಪನಾಗಿರ್ತಕ್ಕಂತಹ ಈ ಶಂಕರನೊಂದಿಗೆ ಮಾತನಾಡ್ತಾ ಇದ್ದಾನಲ್ಲ, ಇಲ್ಲ ಇಲ್ಲ ಇವನನ್ನು ಹೀಗೆ ಬಿಟ್ಟರೆ ಏನ್ ಮಾಡ್ತಾನೋ ಗೊತ್ತಿಲ್ಲ. ಬಾಲಕ ಕೇಳು, ನನ್ನ ಮಾತನ್ನ ಕೊನೆಯದಾಗಿ ಕೇಳು. ಕೊನೆಯದೂ ಇದೆ, ಆರಂಭವೂ ಇದೆ. ನಿಜ ಹೇಳಬೇಕು ಅನ್ನುವುದಾದರೆ ನಾನು ಮಾತ್ರ ಈ ಬಾಗಿಲಿಂದ ಎಳ್ಳೆಳಿತು ಆ ಕಡೆಗೆ ಹೋಗುವುದಿಲ್ಲ, ಹೋಗುವುದಿಲ್ಲ ಎಂದ ಕೂಡಲೇ ಈ ಪರಮೇಶ್ವರ ಏನ್ ಮಾಡ್ದ, ನಿಲ್ಲ ಯುದ್ಧಕ್ಕೆ ಬಾಲಕ ಅಂದ. ಆಗ ಬಾಲಕ ಅಂತಾನಂತೆ, ನೀನು ಪರಮೇಶ್ವರನೇ ಆಗಿರು, ಈ ಲೋಕವನ್ನು ಕಾಪಾಡ್ತಕ್ಕಂತಹ ಸಾರ್ವಭೌಮನೇ ಆಗಿರು. ಚಿಕ್ಕವನು ನಾನೆಂದು ಕಕ್ಕುಲತೆಯನ್ನು ತೋರಿ ಮಿಕ್ಕೆಲ್ಲವರನ್ನು ಕಡೆಗಣಿಸಿ ಲೆಕ್ಕವಿಲ್ಲದೆ ಮಾತನಾಡುವೆಯ ಸಕ್ಕಿನ ಶಿವನೇ, ಇದು ನೋಡಿ ಏನ್ ಮಾಡ್ತೇನೆ ಅಂದಿದ್ದೆ. ಅಲ್ಲೊಂದು ತ್ರಿಶೂಲ ಇತ್ತು, ಆ ತ್ರಿಶೂಲವನ್ನು ತೆಗೆದು ಇನ್ನೇನು ಹೊಡೆಯಬೇಕು. ಈ ಪರಮೇಶ್ವರ ಅಂದ, ಆ ಬಾಲಕ ಈಗ ನೋಡು ನಾನೇನ್ ಮಾಡ್ತೇನೆ ಅಂದಿದ್ದೆ. ತನ್ನ ಕೈಯಲ್ಲಿದ್ದ ತ್ರಿಶೂಲವನ್ನು ತೆಗೆದು ಜಾಯಿದೆ ಠಾಮನ ಹೊಡೆದ ಹೊಡೆದ ಕೂಡಲೇ ಅವನ ತಲೆ ಮುಂಡದಿಂದ ಬೇರ್ಪಟ್ಟು ಥಟ್ಟನೆ ಕೆಳಗಡೆ ಬಿತ್ತಂತೆ. ರಕ್ತ ದಳ ದಳ ದಳ ದಳನೆ ಸುರಿತಾ ಇದೆಯಂತೆ. ಕ್ಷಣಾರ್ಧದೊಳಗಾಗಿ ಕೈಲಾಸದ ಅಂಗಳವೆಲ್ಲವೂ ಕೂಡ ರಕ್ತ ಸಿಕ್ತವಾಗಿದೆ. ವಿಲಿ ವಿಲಿ ವಿಲಿ ವಿಲಿ ಒದ್ದಾಡ್ತಾ ಇದೆಯಂತೆ ಆ ಬಾಲಕನ ದೇಹ. ಅಷ್ಟರೊಳಗಾಗಿ ಈ ತಾಯಿ ಸ್ನಾನ ಮುಗಿಸಿ ತಾನು ಓಡಿ ಬಂದು ಮಡಿವಸ್ತ್ರವನ್ನು ಉಟ್ಟಿದ್ದಾಳೆ. ಓಡಿ ಬಂದಿದ್ದೆ ತಾನು ಆ ಬಿದ್ದಿರುವ ಬಾಲಕನನ್ನು ನೋಡ್ತಾನಂತೆ. ಕಂದ ಕಂದ ಅಂದ್ರೆ ಆ ಕೋಪಾರುಣ ನೇತ್ರನಾಗಿರ್ತಕ್ಕಂತಹ ಪರಮೇಶ್ವರನ ಕೋಪ ಥಟ್ಟನೆ ಮಾಯವಾಗಿ ಶಾಂತಪದನಾದ. ಕೋಪವೆಂಬುದನ್ನರ್ಥ ಸಾಧನ ಅಂತ ದೊಡ್ಡವರು ಹೇಳ್ತಾರಲ್ಲ, ಹಾಗೆ

ಪರಮೇಶ್ವರ ತಾನು ಕೋಪದಿಂದ ವಿಮುಕ್ತಿಯನ್ನು ಹೊಂದಿ ಆ ಬಾಲಕನನ್ನು ನೋಡಿ, ಅಯ್ಯಯ್ಯೋ ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ, ನಾನೇ ನನ್ನ ಕೈಯಾರ ಕೊಂದು ಬಿಟ್ಟನಲ್ಲ ಈ ಬಾಲಕನನ್ನ ಅನ್ನುತ್ತಿದ್ದಾನೆ. ಆಗ ಪಾರ್ವತಿ ಆ ಎಳೆಯ ಬಾಲಕನನ್ನ ಎತ್ತಿ ತನ್ನ ತೊಡೆಯ ಮೇಲೆ ಹಾಕೊಂಡು ಆ ಲೋಕನಾಯಕನಾದ ಪರಮೇಶ್ವರನನ್ನೇ ನೋಡ್ತಾಳಂತೆ. ಪಾರ್ವತಿ, ಅರಿಯದೆ ಅಪರಾಧ ಮಾಡಿದೆ ದೇವಿ, ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಲಿಲ್ಲ. ದುಃಖದಿಂದ ತುಂಬಿ ಹೋಯಿತು ಆ ಶಿವನ ಕಂಗಳು. ಈ ಪಾರ್ವತಿ ಅಂತಾಳಂತೆ, ಇಲ್ಲ ಇಲ್ಲ ಇಲ್ಲ, ನಾನೇ ನನ್ನ ಕೈಯಾರ ಸೃಷ್ಟಿಸಿರುವ ಈ ಮಗುವನ್ನು ಕ್ಷಣಕಾಲವೂ ನಾನು ಬಿಟ್ಟಿರಲಾರೆ. ಏನಾದರೂ ಮಾಡಿ ಈ ಮಗುವನ್ನು ಬದುಕಿಸಲೇಬೇಕು, ಬದುಕಿಸಲೇಬೇಕು ಅಂತಿದ್ದಾಳೆ. ಆಗ ಈ ಶಿವನಿಗೆ ಥಟ್ಟನೆ ಉಪಾಯ ಹೊಳೆಯಿತು. ಅಲ್ಲಿದ್ದ ನಂದೀಶ್ವರನ್ನ ಕರೆದು, ಅಪ್ಪ ಹೋಗು, ಉತ್ತರ ದಿಕ್ಕಿನಲ್ಲಿ ಯಾವುದಾದರೂ ಪ್ರಾಣಿ ಮಲಗಿದ್ದರೆ ಅದರ ತಲೆಯನ್ನು ತಂದು ಬಿಡು, ಅದರ ತಲೆಯನ್ನು ತಂದು ಬಿಡು ಅಂದ್ರೆ ಹರ ಹರ ಮಹಾದೇವ ಅಂತ ಹೊರಟು ಬಿಟ್ಟ. ಹೋದ್ರೆ ಹೋಗ್ತಾ ಹೋಗ್ತಾ ಹೋಗ್ತಾ ಅಲ್ಲೊಂದು ಶಾಪ ಭರಿತವಾಗಿರತಕ್ಕಂತಹ ಆನೆ, ಯಾರ ಕೊರಳನ್ನ ಯಾವ ಮಂಗಳ ಮೂರ್ತಿಯನ್ನು ಅಲಂಕರಿಸಲೋಸುಗವಾಗಿ ಕಾದಿತ್ತೋ ಅದರ ಶಿರ ಅಲ್ಲಿಯೇ ಮಲಗಿದೆಯಂತೆ. ತನ್ನ ಸೊಂಡಿಲನ್ನ ಮೇಲಕ್ಕೆ ಎತ್ತಿ ಒಂದು ಸಲ ಆ ನಂದೀಶ್ವರನ ಕರೆಯುವಂತೆ ತನ್ನ ಸೊಂಡಿಲನ್ನು ಆ ಕಡೆಗೆ ನೀಡಿದೆ. ಓಡಿ ಬಂದ ನಂದೀಶ್ವರ, ಪಕ್ಕದಲ್ಲಿದ್ದಂತಹ ಒಬ್ಬ ಆ ಪ್ರತಿಹಾರಿ ತನ್ನ ಕರವಾಳವನ್ನು ತೆಗೆದು ಜಯ ಮಹಾದೇವ ಅಂತ ಆನೆಯ ತಲೆಯನ್ನು ಕತ್ತರಿಸಿದ. ತನ್ನ ಎರಡು ಕೈಗಳಿಂದ ಹಿಡಿದು ತಲೆಯನ್ನು ತಂದು ಆ ಪರಮೇಶ್ವರನ ಪಾದ ತಲೆಕ್ಕೆ ಅರ್ಪಿಸಿದನಂತೆ. ಪರಮೇಶ್ವರ ಆ ತಲೆಗೆ ಅಭಿಮಂತ್ರಿಸಿ ಒಂದು ಸಲ ಕಣ್ಮುಚ್ಚಿ ಓಂದಿದೆ. ಆ ತಲೆಯನ್ನ ಆ ಬಿದ್ದಿರುವ ಬಾಲಕನ ಮುಂಡದ ಮೇಲೆ ಥಟ್ಟನೆ ಇಟ್ಟ. ಇಟ್ಟರೆ ನಿದ್ದೆಯಲ್ಲಿ ಎಚ್ಚೆತ್ತವನಂತೆ ಆ ಬಾಲಕ ಹರ ಹರ ಮಹಾದೇವ ಅಂತ ಎದ್ದ, ಮಾತನಾಡ್ತಿದ್ದಾನೆ. ಆನೆಯ ತಲೆ ಮೇಲೆ ರಾರಾಜಿಸ್ತಾ ಇದೆ. ಪರಮೇಶ್ವರನ ಅನುಗ್ರಹದಿಂದ ಚತುರ್ಭುಜಗಳು ಪ್ರಾಪ್ತವಾಗಿವೆ. ಪಾಶಾಂಕುಶಧರನಾಗಿದ್ದಾನೆ, ಲೋಕನಾಯಕನಾಗಿದ್ದಾನೆ, ತೇಜಸ್ವಿಯಂತೆ ಕಂಗೊಳಿಸ್ತಾ ಇದ್ದಾನೆ. ಅವನನ್ನು ನೋಡ್ತಾ ನೋಡ್ತಾ ನೋಡ್ತಾ ಈ ದಂಪತಿಗಳಿಗೆ ಅದೇನಾನಂದವಾಯಿತೋ, ತಾವಿಬ್ಬರು ಓಡಿ ಬಂದಿದ್ದೆ ಆ ಮಗುವನ್ನು ಒಪ್ಪಿಕೊಂಡ್ರಂತೆ. ಅಪ್ಪಿಕೊಂಡು ಇವನು ಸಾಮಾನ್ಯನಲ್ಲ, ಇವನು ಎಲ್ಲರಿಗೂ ಒಡೆಯ, ಈ ಲೋಕವನ್ನು ಕಾಪಾಡತಕ್ಕಂತಹ ಪುಣ್ಯಾತ್ಮ, ವಿಘ್ನ ನಿವಾರಕ, ಇವನನ್ನ ನಾವು ಏನೆಂಬುದಾಗಿ ಕರೆಯೋಣ? ಅವರವರಲ್ಲೇ ಚರ್ಚೆ ನಡೀತಾ ಇದೆ, ಗಂಡ ಹೆಂಡತಿಯರಲ್ಲಿ ಚರ್ಚೆ, ಪಾರ್ವತಿ ಏನೆಂಬುದಾಗಿ ಹೆಸರಿಡೋಣ. ಪರಮೇಶ್ವರ ಕೇಳ್ದ, ಪಾರ್ವತಿ ಅಂತೇಳಂತೆ. ಸ್ವಾಮಿ ನೀವೇ ಇಟ್ಬಿಡಿ, ಅದೆಲ್ಲ ಗೊತ್ತಿಲ್ಲ ಕಣ್ರಿ, ನೀವೇ ಇಟ್ಬಿಡಿ. ಯಾಕೆ ಹೇಳಿದ್ರು, ಇಷ್ಟಕ್ಕೆಲ್ಲ ಕಾರಣ ನೀವೇ, ಆದ್ರಿಂದ ನೀವೇ ಹೆಸರಿಡಿ. ಹಾಗೆಂದುವಾಗ ಈ ಪರಶಿವ ಒಂದು ಸಲ ಕಣ್ಣು ಮುಚ್ಚಿದ್ದೆ, ವಿನಾಯಕ ವಿನಾಯಕ. ಅಲ್ಲಿ ಪಕ್ಕದಲ್ಲಿದ್ದಂತಹ ಪಾರ್ವತಿ ಹೇಳ್ತಾಳಂತೆ, ಸ್ವಾಮಿ ಗಜವದನ. ಅಲ್ಲಿ ಇನ್ನೊಬ್ಬ ಇದ್ದ ನಂದೀಶ್ವರ, ಅವನು ಹೇಳ್ತಾನಂತೆ, ಸ್ವಾಮಿ ಲಂಬೋದರ. ಇನ್ನೊಬ್ಬ ಭ್ರಮತ ಅಂತಾನಂತೆ, ಸ್ವಾಮಿ ಹೇ ರಂಬ. ಅಲ್ಲಿದ್ದವರೊಂದೆರಡು ಜನ ಎಲ್ಲ ಸೇರ್ಕೊಂಡಿದ್ದೆ, ಸ್ವಾಮಿ ಇವನು ಸಾಮಾನ್ಯನಲ್ಲ, ಈ ಲೋಕಕ್ಕೆ ಪ್ರಥಮ ಪೂಜಿತನಾಗಿ ಎಲ್ಲರಿಂದ ಹೊಗಳಿಸಿಕೊಳ್ತಕ್ಕಂತಹ ವಿನಾಯಕ ವಿನಾಯಕ ಹೀಗೆಂಬುದಾಗಿ ನಾಮಕರಣ ಮಾಡಿದ್ದಾರೆ. ಆ ಬಾಲಕ ಪಾರ್ವತಿ ಪರಮೇಶ್ವರನ ಮುದ್ದಿನ ಕುಮಾರನಾಗಿ ಎಲ್ಲರಿಗೂ ಬೇಕಾದವನಾಗಿ ಆ ಕೈಲಾಸದ ಅಂಗಳದಲ್ಲೆಲ್ಲ ಓಡಾಡ್ತಾ ಆನಂದ ಪರವಶನಾಗಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿಕೊಂಡು ಕಾಲಯಾಪನೆ ಮಾಡ್ತಿದ್ದಾನೆ ಕಾಲಯಾಪನೆ ಮಾಡ್ತಿದ್ದಾನೆ. ಒಂದು ದಿವಸ ಪಾರ್ವತಿ ಪರಮೇಶ್ವರ ಇಬ್ಬರು ಕೂತಿದ್ರು. ಈ ಮಹಾನ್ ಭಾವನಾಗಿರ್ತಕ್ಕಂತಹ ಗಣಗಳಿಗೆಲ್ಲ ಒಡೆಯನಾದ ಗಣಪತಿ ತಾನೋಡಿ ಬಂದು ಆ ಪಾರ್ವತಿ ಪರಮೇಶ್ವರ ಪದತಲದಲ್ಲಿ ಕುಳಿತು ಅವರನ್ನೇ ನೋಡ್ತಾ ಹಾಡ್ತಾ ಇದ್ದಾನಂತೆ.

ಪಾರ್ವತಿ ಮುದ್ದಿನ ಕುಮಾರನಾದ ಗಣಪತಿಯನ್ನೇ ನೋಡುತ್ತಾನೆ. ಗಣಪತಿ ಅಂತಾನಂತೆ, ಅಮ್ಮ ಮಾ ನನಗೆ ತಂದೆ ತಾಯಿಗಳು ಯಾರು ಗೊತ್ತೇ ತಾಯಿ, ಲಕ್ಷೋಪಲಕ್ಷ ಜೀವಿಗಳನ್ನು ತನ್ನ ಕುಕ್ಷಿಯಲ್ಲಿಟ್ಟುಕೊಂಡು ಸಂರಕ್ಷಣೆ ಮಾಡತಕ್ಕಂತಹ ಮಹಾನುಭಾವನಾದ ಶಂಕರ ಪಾರ್ವತಿಯರು, ಇವರಿಗಿಂತಲೂ ಮಿಗಿಲಾಗಿರತಕ್ಕಂತಹ ತಂದೆ ತಾಯಿಗಳನ್ನು ಪಡೆಯುವುದಕ್ಕೆ ಯಾರಿಗೆ ತಾನೇ ಸಾಧ್ಯವಮ್ಮ. ಹಾಗಂತಿದ್ದಾನೆ. ಹಾಗೆನ್ನುವ ಸಮಯಕ್ಕೆ ಮತ್ತೊಬ್ಬ ಕುಮಾರನಾಗಿರತಕ್ಕಂತಹ ಷಣ್ಮುಖ ಸ್ವಾಮಿ, ಕುಮಾರಸ್ವಾಮಿ ಓಡಿ ಬಂದಪ್ಪ ಅಂದ್ರೆ ಆ ಕುಮಾರಸ್ವಾಮಿಯನ್ನೇ ನೋಡ್ತಿದ್ದ ಪರಮೇಶ್ವರ. ಕಂದ, ಬಹು ದಿವಸವಾಗಿತ್ತು, ಬಾರೋ, ನಿನ್ನನ್ನು ನೋಡಬೇಕು ಅಂತಕ್ಕಂತಹ ಹಂಬಲ ನನಗೆ ಹೆಚ್ಚಾಗಿತ್ತು ಮಗನೇ, ಬಾ. ಹೀಗೆ ಆ ಇಬ್ಬರು ಮಕ್ಕಳನ್ನು ಕೂಡ ಅತ್ತ ಕಡೆ ಇತ್ತ ಕಡೆ ಕೂರಿಸಿಕೊಂಡು ಪಾರ್ವತಿ ಪರಮೇಶ್ವರರು ತಾವು ಮಧ್ಯಭಾಗದಲ್ಲಿ ಕುಳಿತಿದ್ದಾರಂತೆ. ಪಾರ್ವತಿ ಸುಮ್ಮನೆ ಇರಲಿಲ್ಲ, ಸ್ವಾಮಿ ಮಕ್ಕಳ ಕೈಯಲ್ಲಿ ಆಟ ಆಡಿಸ್ಬೇಕಲ್ಲ, ಯಾವ ಆಟ ಆಡ್ಸೋಣ? ಈ ಪರಮೇಶ್ವರ ಕೇಳ್ದ, ನಿನಗೆ ಯಾವಾಗಲೂ ಆಟದ ಮೇಲೆ ಆಸೆ, ಹಾಗಲ್ಲ ಸ್ವಾಮಿ, ನೋಡೋಣ ಯಾರು ಬುದ್ಧಿವಂತರು ಅಂತ ಪರೀಕ್ಷೆ ಮಾಡಿಬಿಡೋಣ, ಯಾರು ಬುದ್ಧಿವಂತರು ಅಂತ ಪರೀಕ್ಷೆ ಮಾಡೋಣ ಅಂದಿದ್ದೆ ಈ ತಾಯಿ ವಿನಾಯಕ. ಅಮ್ಮ ಏನಮ್ಮ? ಅಪ್ಪ ಷಣಾನನ ಷಣ್ಮುಖ, ಏನಾಗ್ಬೇಕಮ್ಮ? ಇಬ್ಬರು ಎದ್ದೋಡಿ ಬಂದು ಕರ ಜೋಡಿಸಿ ತಂದೆ ತಾಯಿಗಳ ಎದುರುಗಡೆ ನಿಂತರು. ಅಪ್ಪ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಕಾಣೋ. ಏನು ಪ್ರಶ್ನೆನಮ್ಮ? ಏನಿಲ್ಲ, ಆ ಪ್ರಶ್ನೆಗೆ ಉತ್ತರ ನೀವೇ ಹೇಳಿ, ನನ್ನ ಮಾತನ್ನು ನಡೆಸಿಕೊಟ್ಬಿಟ್ರೆ ಅಷ್ಟೇ ಸಾಕು. ಕೇಳು ತಾಯಿ, ಏನಾಗಬೇಕು ನಡೆಸಿಕೊಡುವುದಕ್ಕೆ ಈ ಮಗ ಸಿದ್ಧನಿದ್ದಾನೆ ಷಣ್ಮುಖ. ಹಾಗೆನ್ನುವಾಗ ಏನಿಲ್ಲ, ನಿಮ್ಮಿಬ್ಬರಿಗೂ ಒಂದು ಪಂಥ ಏರ್ಪಾಟ್ ಮಾಡೋಣ ಅಂತ ಮಾಡಿದ್ದೀನಿ. ಯಾವುದಾ ಪಂಥ ಅಂದ್ರೆ, ಈ ಲೋಕಗಳನ್ನ ಸ್ವರ್ಗ ಮರ್ತ್ಯ ಪಾತಾಳಗಳನ್ನ ಯಾರು ಬೇಗ ಸುತ್ತಿ ಬಂದ್ಬಿಡ್ತಾರೋ ನೋಡ್ಬಿಡ್ಬೇಕು, ಯಾರು ಬೇಗ ಬರ್ತಾರೋ ಅವರಿಗೆ ಬಹುಮಾನ ಆಗಬಹುದಮ್ಮ. ಷಣ್ಮುಖ ಒಂದು ಸಲ ಮೆಕ್ಕ, ಆ ಇಲ್ಲಿ ಪಾರ್ವತಿ ದೇವಿ ಗಣಪತಿಯನ್ನು ನೋಡಿದ್ದೀಯಪ್ಪ, ಬೇಗ ಹೊರಡು, ಸಮಯವಾಗ್ತಾ ಬರ್ತಾ ಇದೆ, ಬೇಗ ಬಂದ್ಬಿಡ್ಬೇಕಲ್ಲ, ಆದ್ರಿಂದ ಹೊರಡು. ಈ ಮಹಾಗಣಪತಿ ತಾನು ಎದ್ದು ಕರ ಜೋಡಿಸಿ ತಾನು ಹೊರಟ, ಇಲ್ಲಿ ಷಣ್ಮುಖ ಸ್ವಾಮಿ ನವಿಲು ವಾಹನನಾಗಿ ತಾನು ಹೊರಟಿದ್ದಾನೆ. ಹರ ಹರ ಮಹಾದೇವ್, ಹರ ಹರ ಎನ್ನುತ್ತಲೇ ಬೇಗದಿಲ್ಲ.

சதாசிவ சாம்ப சதாசிவ சாம்ப சதாசிவ சாம்ப சிவ. ಎಲ್ಲ ಕಡೆಯಲ್ಲೂ ಹೊರಟಿದ್ದಾರೆ. ಇಲ್ಲಿ ಗಂಡ ಹೆಂಡತಿ ದಂಪತಿಗಳಿಬ್ಬರು ಮಾತನಾಡ್ಕೊಳ್ತಿದ್ದಾರಂತೆ. ಪಾರ್ವತಿ ಯಾರು ಬೇಗ ಬಂದ್ಬಿಡ್ತಾರೋ ನೋಡ್ಬೇಕು. ಈ ಷಣ್ಮುಖ ಸ್ವಾಮಿ ಹುರುಪು ವಯಸ್ಸು, ಯಾಕೆಂತಂದ್ರೆ ಆ ವಯಸ್ಸಿನಲ್ಲಿ ಏನಾಗುತ್ತೆ ಹೇಗಾಗುತ್ತೆ ಅಂತ ಗೊತ್ತಾಗಲ್ಲ. ಈ ಪ್ರಪಂಚನೇ ಗೆದ್ಬಿಡ್ಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ ಒಂದೊಂದ್ಸಲ. ಆದ್ರೆ ಜೀವನದ ತತ್ವವನ್ನು ವಿಂಗಡಿಸಿ ನೋಡಿದಾಗ ಏನಿದೆ ಈ ಲೋಕದಲ್ಲಿ, ಏನು ಇಲ್ವಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, 10 ಬಾಲ್ಯ, 20 ಲೌಲ್ಯ, 30 ಶ್ರೀಲೌಲ್ಯ, 40 ಪ್ರಾಬಲ್ಯ, 50 ಅರಳು, 60 ಮರಳು, 70 ಬಾಗು, 80 ತೂಗು, 90 ಕೂಗು, 104 ಜನಗಳ ಮೇಲೆ ಹೊತ್ಕೊಂಡು ಹೋಗು ಅಂತ. ಇಲ್ಲಿ ವಿನಾಯಕ ತಾನು ಮೆಲ್ಲಗೆ ಬರ್ತಿದ್ರೆ ಮಹಾನುಭಾವನಾದ ಈ ನವಿಲು ವಾಹನನಾದ ಷಣ್ಮುಖ ಸ್ವಾಮಿ ಅತ್ತ ಕಡೆಯಿಂದ ಬರ್ತಿದ್ದಾರಂತೆ. ಸ್ವಲ್ಪ ದೂರ ಹೋದ, ಇವನ ಕೈಲ ಆಗಲಿಲ್ಲ. ಈ ವಿನಾಯಕ ಸ್ವಾಮಿ ಯೋಚನೆ ಮಾಡ್ತಾನೆ, ಷಣ್ಮುಖ ಸ್ವಾಮಿ ಏನೋ ಪ್ರಪಂಚ ಪರ್ಯಟನೆಗೆ ಹೋದ, ನಾನೇನ್ ಮಾಡೋದು ಅಂದಿದ್ದೆ. ಆ ಯೋಚನೆ ಮಾಡುವುದು ಏನಿದೆ ಇಲ್ಲಿ, ಎಲ್ಲವೂ ಅಡಗಿದೆ ನಮ್ಮಪ್ಪನ ಉದುರದಲ್ಲಿ. ತಾಯಿ ಪಾರ್ವತಿ, ತಂದೆ ಪರಮೇಶ್ವರ, ಈ ಲೋಕವನ್ನು ಕಾಪಾಡ್ತಕ್ಕಂತಹ, ಅನಿತರನ್ನೂ ಉದ್ಧಾರ ಮಾಡ್ತಕ್ಕಂತಹ ಮಹಾನುಭಾವನಾಗಿರ್ತಕ್ಕಂತಹ ಅವನೇ ನಮ್ಮಪ್ಪ. ಎಲ್ಲರನ್ನೂ ಕಾಪಾಡ್ತಕ್ಕಂತಹ ಅವಳೇ ನಮ್ಮಮ್ಮ ಪಾರ್ವತಿ. ಅವರಿಬ್ರು ಹೇಳಿದ್ದೇನು ಅಂದ್ರೆ, ಯಾರು ಬೇಗ ಪ್ರಪಂಚ ಸುತ್ಕೊಂಡ್ ಬಂದ್ಬಿಡ್ತಾರೋ ಅಂತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಪರಮೇಶ್ವರ, ನನ್ನ ತಾಯಿಯಾಗಿರ್ತಕ್ಕಂತಹ ಪಾರ್ವತಿ ಕೈಲಾಸದಲ್ಲೇ ಕುಳಿತಿದ್ದಾರೆ. ನಾನು ಯಾಕೆ ಕಷ್ಟ ಪಡಬೇಕು, ಅಲ್ಲೆಲ್ಲ ಹೋಗಿ ಯಾಕೆ ಸಂಚಾರ ಮಾಡ್ಕೊಂಡ್ಬರ್ಬೇಕು. ಅವನಿಗಂತೂ ಗೊತ್ತಿಲ್ಲ, ಹೋಗ್ತಿದ್ದಾನೆ. ಇದ ನೋಡಿ ನಾನೇನ್ ಮಾಡ್ತೇನೆ ಅಂದಿದ್ದೆ. ನೇರವಾಗಿ ತಂದೆ ತಾಯಿಗಳು ಕುಳಿತಿದ್ದ ಸ್ಥಳಕ್ಕೆ ಬಂದ. ಪರಮೇಶ್ವರನಿಗೆ ಯೋಚನೆ, ಯಾಕೋ ವಾಪಸ್ ಬಂದ್ಬಿಟ್ನಲ್ಲ ಈ ಪಾರ್ವತಿ ಅಂತಾಳಂತೆ, ಹೋಗಿ ಇವನೇನೋ ಉಪಾಯ ಮಾಡ್ತಾನೆ ನೋಡೋಣ. ಈ ಗಣಪತಿ ತನ್ನ ಕರಗಳನ್ನು ಜೋಡಿಸಿ ಮೆಲ್ಲಗೆ ನಿಧಾನವಾಗಿ ಆ ಪಾರ್ವತಿ ಪರಮೇಶ್ವರ ಸುತ್ತ ಪ್ರದಕ್ಷಿಣೆ ಮಾಡ್ತಕ್ಕಂತಹ ಸಮಯ, ಯೋಚನೆ ಮಾಡ್ತಾನಂತೆ. ಆಗ ಪಾರ್ವತಿ ಕೇಳಲು, ಅಪ್ಪ ಯಾಕೆ ಬಂದಿಯೋ ಪರಮೇಶ್ವರ ಅಂತಾನಂತೆ. ಏನು ಉದ್ದೇಶ ಹಾಗೆನ್ನುವಾಗ ಈ ಮಹಾನುಭಾವನಾದ ಗಣಪತಿ ಅಂತಾರಂತೆ ಕರ ಜೋಡಿಸಿ, ಅಮ್ಮ ಪರಮೇಶ್ವರ.

ಕರಜೋಡಿಸಿ ನಮಸ್ಕಾರ ಮಾಡಿದ್ರಂತೆ. ಕರಜೋಡಿಸಿ ನಮಸ್ಕಾರ ಮಾಡಿದ್ರೆ ಈ ಪಾರ್ವತಿ ಸಂತೋಷವಾಯಿತು. ನಿಜವಾಗಿಯೂ ಕೂಡ ಈತ ತತ್ವಜ್ಞಾನಿ, ಸಕಲ ಲೋಕಗಳಿಂದ ಪೂಜಿಸಲ್ಪಡತಕ್ಕಂತಹ ಹವನಾಗುವನಾದ್ದರಿಂದ ಇವರಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಅಂದ್ರೆ ಈ ಗಣಪತಿ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಮತ್ತೆ ಶಂಕರನ ಸ್ತುತಿಯನ್ನು ಮಾಡುತ್ತಿದ್ದಾನಂತೆ.

ಸುತ್ತು ಪ್ರದಕ್ಷಿಣೆಯನ್ನು ಮಾಡಿದ. ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ಆ ಪಾರ್ವತಿ ಪರಮೇಶ್ವರರ ಪಕ್ಕದಲ್ಲಿ ಕೂತ್ಕೊಳ್ತಕ್ಕಂತಹ ಸಮಯ, ಅನಿತ ಲೋಕಗಳನ್ನೆಲ್ಲ ಸಂಚಾರ ಮಾಡುವುದಕ್ಕೆ ಹೋಗಿದ್ದಂತಹ ಈ ಷಣ್ಮುಖ ತಾನು ಓಡಿ ಬಂದಿದೆ. ಅಪ್ಪ ನಾನು ಮೊದಲು, ನಾನು ಮೊದಲು ಅಂದ. ಆಗ ಈ ಗಣಪತಿ ನಕ್ಕ, ಸೋದರ ನಾನು ಮೊದಲು, ಹೇಗೆ ನೀನು ಮೊದಲು? ಆಗ ಪರಮೇಶ್ವರ ಅಂತಾರಂತೆ, ಅಪ್ಪ ನೀವಿಬ್ಬರು ನನ್ನ ಮಕ್ಕಳೇ ಆದರೂ ಕೂಡ ಲೋಕಕ್ಕೆ ಒಂದು ಒಳ್ಳೆಯ ತತ್ವವನ್ನು ಆ ಮಹಾನುಭಾವನಾದ ಗಣಪತಿ ನೀಡಿದ್ದಾನೆ. ಏನದು ಅಂತ ಅಂದ್ರೆ, ಈ ಪ್ರಪಂಚವೆಲ್ಲವೂ ಕೂಡ ಪಾರ್ವತಿ ಪರಮೇಶ್ವರಲ್ಲಿಯೇ ಅಡಗಿದೆ ಎನ್ನತಕ್ಕಂತಹ ಸತ್ಯವನ್ನು ತೋರುವುದಕ್ಕಾಗಿ ನಮ್ಮಿಬ್ಬರನ್ನು ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ಪ್ರಪಂಚವನ್ನೇ ಸುತ್ತಿದ್ದೇನೆ ಎಂಬತಕ್ಕಂತಹ ತತ್ವವನ್ನ ತೋರಿ ಅಲ್ಲಿ ಕುಳಿತಿದ್ದಾನೆ ನೋಡು. ಷಣ್ಮುಖ ಸ್ವಾಮಿ ನಾಚಿ ನೀರಾದ, ಓಡಿ ಬಂದಿದ್ದೆ ಗಣಪತಿಯ ಪಾದಾರವಿಂದಕ್ಕೆ ನಮಸ್ಕಾರ ಮಾಡದನಂತೆ. ಗಣಪತಿ ಎತ್ತಾನಂತೆ, ಅಪ್ಪ ನೀನ್ ನನಗೆ ನಮಸ್ಕಾರ ಮಾಡೋದ? ಎಷ್ಟೇ ಆಗಲಿ ನೀನೇನು ಸಾಮಾನ್ಯನೇ, ಮಹಾನುಭಾವನಲ್ಲವೇ ಅಂತ ಅಣ್ಣ ತಮ್ಮಂದರಿಬ್ಬರು ಕೂಡ ಹೃದಯಾಲಿಂಗನವನ್ನು ಮಾಡ್ತಿದ್ದಾರಂತೆ. ಅತೀವವಾಗಿರ್ತಕ್ಕಂತಹ ಸಂತೋಷ ಪ್ರಾಪ್ತವಾಗಿದೆ.

ಗೀತ ಗುಣಾರ್ಣವ ನಮೋ ನಮೋ ವಿನಾಶಕ ವಿದ್ಯಾದಾಯಕ ಮಹಿತ ಗುಣಾರ್ಣವ ನಮೋ ನಮೋ ಪ್ರಮತ ಗಣಾಧಿಪ ಪ್ರಮೋದನಾಯಕ ಮೋದಕ ಗಂಧ.

ಇಲ್ಲಿ ಮಹಾನುಭಾವನಾಗಿರುವ ಸಕಲ ಲೋಕವಂದಿತನಾಗಿರ್ತಕ್ಕಂತಹ ಗಣಪತಿಯ ಬುದ್ಧಿಶಕ್ತಿಯನ್ನು ವಿಮರ್ಶೆ ಮಾಡಿದ ಮೇಲೆ ಮುಂದುವರೆದು ಸ್ವಲ್ಪ ನೋಡಿದರೆ ಆ ಮಹಾನುಭಾವ ಹೇಗೆ ಶಕ್ತಿ ಸಂಪನ್ನನಾಗಿದ್ದ, ಸಮಯದಲ್ಲಿ ದುಷ್ಟ ನಿಗ್ರಹವನ್ನು ಯಾವ ರೀತಿಯಾಗಿ ಮಾಡುತ್ತಿದ್ದ ಎಂಬುದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ. ಇಲ್ಲಿ ಭೂಲೋಕ ಲೋಕ ಕಟ್ಟಕನಾಗಿರ್ತಕ್ಕಂತಹ ಮೂಷಿಕಾಸುರ, ಆ ಅಸುರ ಬ್ರಹ್ಮದೇವನನ್ನು ಕುರಿತು ಅಘೋರವಾಗಿರ್ತಕ್ಕಂತಹ ತಪವನ್ನು ಆಚರಿಸುತ್ತಿದ್ದಾನೆ. ಓಂ ಹಿರಣ್ಯ ಗರ್ಭಾಭ್ಯೋ ನಮಃ, ಓಂ ಹಿರಣ್ಯ ಗರ್ಭಾಭ್ಯೋ ನಮಃ. ಬ್ರಹ್ಮದೇವ ಈ ರಕ್ಕಸನ ತಪಸ್ಸಿಗೆ ಮೆಚ್ಚಿದ. ಆ ರಕ್ಕಸನ ಬಳಿಗೆ ಬಂದು ತನ್ನ ಹಸ್ತವನ್ನ ಅವನ ಮಸ್ತಕದ ಮೇಲೆ ಇಟ್ಟನಂತೆ. ಹತ್ತನೇ ಕಂತರದ ಒಡೆಯಾ ಪ್ರತ್ಯಕ್ಷನಾದಯ, ಒಡೆಯಾ ಪ್ರತ್ಯಕ್ಷನಾದಯ ಎಂದ ಕೂಡಲೇ ಏನು ಬೇಕು ಅಯ್ಯ, ನಿನಗೇನು ಬೇಕು? ಅವನು ನಗುತ್ತಾನಂತೆ ಬ್ರಹ್ಮನನ್ನು ನೋಡಿ. ಬ್ರಹ್ಮದೇವಾ, ನನಗೆ ಬೇಕಾಗಿದೆ ವರ ಕೊಡುವೆಯಾದರೆ ಸುರನರ ಯಕ್ಷ ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ಸಿದ್ಧ ಸಾಧ್ಯಾದಿ ಅವರೆಂದರೆ ಮುರಿದಂತೆ ಬಂದರು. ಅವರು ನನ್ನನ್ನು ಏನೂ ಮಾಡಲಾಗದಂತಹ, ಯಾರಿಂದಲೂ ಮರಣ ಬಾರದ ತೆರದಿ ವರವನ್ನು ಕೊಡು. ಬ್ರಹ್ಮದೇವ ತಥಾಸ್ತು ತಥಾಸ್ತು. ಹಾಗೆಂದರೆ ಈ ಮೂಷಿಕಾಸುರ ಮತ್ತೊಂದು ಸಲ ಅನ್ನಕ್ಕ, ಬ್ರಹ್ಮದೇವಾ ಇನ್ನು ಈ ಧರೆಯೊಳಗೆ ಎನ್ನ ಗೆಲ್ಲಬಲ್ಲ ಧೀರರಾರಿದ್ದಾರೆ. ತನ್ನ ಗದೆಯನ್ನ ಹೆಗಲ ಮೇಲಿಟ್ಟು ಸರ ಸರ ಸರ ಸರ ಸರನೆ ಹೊರಟ. ಇವನ ಉಪಟಳ ಸಹಿಸಲು ಸಾಧ್ಯವಾಯಿತು. ದೇವಾನು ದೇವತೆಗಳೆಲ್ಲರೂ ಬಂದು ಮೊರೆಯಿಟ್ಟರು. ಶಂಕರನ ಬಳಿ ಓಡಿ ಬಂದು ಭಿನ್ನವಿಸಿಕೊಂಡರು. ಒಡೆಯಾ ಕಾಪಾಡು, ಒಡೆಯಾ ಕಾಪಾಡು ಎಂದರೆ ಈ ಪರಮೇಶ್ವರ ಗಣಪತಿಯ ಕಡೆ ನೋಡಿದನಂತೆ. ಈ ಗಣಪತಿ ಪರಶಿವನ ಪಾದಾರವಿಂದಕ್ಕೆ ಪುರಮಟ್ಟು ನಾನೆಂತಹವನು ಎಂಬುದನ್ನು ಲೋಕಕ್ಕೆ ತೋರಿಸಲೋಸುಗ ತಾನು ನೇರವಾಗಿ ಯುದ್ಧ ಭೂಮಿಗೆ ಬಂದಿದ್ದಾನೆ ಮೂಷಿಕಾಸುರನನ್ನು ಎದುರಿಸಲು. ಮೂಷಿಕಾಸುರ ಈ ವಿನಾಯಕ ಸ್ವಾಮಿಯನ್ನು ನೋಡಿ ನಕ್ಕ, ಅಯ್ಯೋ ಬಾಲಕ ನೀನು ನನಗೆ ಎದುರಾದಯ, ನನಗೆ ಬರವಂತಹದ್ದು ಎಂಬುದನ್ನು ಬಲ್ಲೆಯ? ಈ ಲೋಕದಲ್ಲಿ ಯಾರಿಂದಲೂ ನನಗೆ ಮರಣವಿಲ್ಲ. ಬ್ರಹ್ಮಾದಿ ಬೃಂದಾರಕರೊಂದಾಗಿ ಬಂದಾಗ್ಯೂ ಅವರನ್ನು ಅಂದಗೆರೆಸಿ ದಶದಿಕ್ಕುಗಳಿಗೆ ಓಡಿಸಬಲ್ಲ ಏಕಮೇವ ಅದ್ವಿತೀಯನಾಗಿರುವ ನನ್ನನ್ನ ನೀನು ಗೆಲ್ಲಬಲ್ಲೆಯ ಬಾಲಕ? ಹಾಗೆಂದ ಕೂಡಲೇ ಆ ವಿನಾಯಕ ನಕ್ಕ, ಇರವೋ ಮೂಷಿಕ, ಚಿಕ್ಕವನು ನಾನೆಂದು ಮಿಕ್ಕೆಲ್ಲವರನ್ನ ಕಡೆಗಣಿಸಿ ಲೆಕ್ಕವಿಲ್ಲದೆ ಮಾತನಾಡುವೆಯ ಸೊಕ್ಕಿನವನೇ, ನೋಡೇನು ಮಾಡ್ತೇನೆ ಎಂದ. ಇಲ್ಲಿ ಏನಾಗಿದೆ, ಗಣಪತಿ ಅಯೋನಿಜ, ಅವನು ಯಾರಿಂದಲೂ ಕೂಡ ಮರಣಬಾರದು ಎಂಬುದಾಗಿ ವರವನ್ನು ಪಡೆದಿದ್ದಾನೆ ಮೂಷಿಕ. ತಾಯಿಯ ಗರ್ಭದಿಂದ ಬಂದವರಿಂದ ಮರಣವಿಲ್ಲ ಅಂದ ಮೇಲೆ ಈ ಮಹಾನುಭಾವ ಅಯೋನಿಜನಲ್ಲವೇ, ಒಂದು ಸಲ ಅವನನ್ನೇ ನೋಡ್ತಾನಂತೆ, ನೋಡು ನಾನು ನಿನಗೇನು ಮಾಡ್ತೇನೆ ಅಂತ. ಆಗ ಮೂಷಿಕಾಸುರ ಗಣಪತಿಗೆ ಎದುರಾಗಿ ತನ್ನ ಶಸ್ತ್ರವನ್ನು ತೆಗೆದು ಒಂದು ಸಲ ಜೈ ಮಹಾದೇವಂದ. ಇಲ್ಲಿ ಆ ರಕ್ಕಸ ಒಂದು ಸಲ ನಕ್ಕು ಹೇಳ್ತಾನಂತೆ, ಎಲವೋ ಬಾಲಕ ಚರ ಚರದೊಳಗೆ ಎನಗೆ ತರಿಸಮರು ತರ ತರೆಯೊಳಗೆ ಕಾಣೆನು, ಚರ ಚರದೊಳಗೆ ಎನಗೆ ತರಿಸಮರು ತರ ತರೆಯೊಳಗೆ ಕಾಣೆನು, ಭೂಮಿಯೊಳಗೆ ಬಲಿಷ್ಠರೆಲ್ಲ ಸೆರೆ ಬಡ

ಎಂದ ಕೂಡಲೇ ಇವನು ಹಿಂದೆ ಮುಂದೆ ನೋಡದೆ ಈ ಮಹಾಗಣಪತಿಯನ್ನು ಎದುರಿಸಿದರೆ ಈ ಗಣಪತಿ ಅವನನ್ನೇ ನೋಡಿ ಹೇಳ್ತಾನಂತೆ, ಇಲ್ಲವೋ ರಕ್ಕಸ, ಬೇಡ ಬೇಡ, ನನ್ನ ಮಾತನ್ನು ಕೇಳು, ಅನ್ಯಾಯವಾಗಿ ಏಕೆ ಸಾಯಿವೆ, ಸುಮ್ಮನೆ ನನಗೆ ಶರಣಾಗತನಾಗು. ಆಗ ರಕ್ಕಸ ಹೇಳ್ತಾನಂತೆ, ಗಣಪತಿ, ನನ್ನನ್ನು ಸಾಯಿಸುವಷ್ಟು ಧೈರ್ಯವೇ ನಿನಗೆ? ನಿನ್ನಿಂದ ನನಗೆ ಮರಣವೇ ಸಾಧ್ಯವೇ ಇಲ್ಲ. ಯಾವ ಆಯುಧಗಳೇ ಆಗಲಿ, ಯಾರೇ ಆಗಲಿ, ಅವರಿಂದಲೂ ಕೂಡ ನನ್ನನ್ನು ಮರಣಿಸಲು ಸಾಧ್ಯವೇ ಇಲ್ಲ. ಇದು ಈ ಜನ್ಮದಲ್ಲಂತೂ ಆಗುವುದಿಲ್ಲ ಅನ್ನುವಾಗ ಗಣಪತಿ ಅನೇಕ ಅಸ್ತ್ರಗಳನ್ನ ಈ ಮೂಷಿಕಾಸುರನ ಮೇಲೆ ಪ್ರಯೋಗಿಸಿದ. ಎಷ್ಟು ಅಸ್ತ್ರಗಳನ್ನು ಪ್ರಯೋಗಿಸಿದರೂ ಕೂಡ ವಿಫಲವಾಗ್ತಾ ಇದೆಯಂತೆ. ವಿಫಲವಾಗ್ತಾ ಇದ್ರೆ ಈ ರಕ್ಕಸ ನಕ್ಕ, ವಿನಾಯಕ, ಕದನದೊಳ ಮರರ ಸಾಧಿಸಿ ಸದ ಪಡೆಯುತ್ತ ಮಿಕ್ಕ ನರರ ಚಿಲ್ಲರ ಗಣಧಾಮದ ಒಡಗಿಸುತ್ತ ಮೆರೆದಿಗೆ ಇದನರಿಯದೆ ಬಂದೆ ಏಕೆ ಹೋಗೋ ಮರುಳೇ. ಹಾಗೋ ವಿಚಾರವೇನೆಂಬುದನ್ನು ತಿಳಿಯದೆ ನನ್ನ ಮುಂದೆ ನಿಲ್ಲಬೇಡ, ನನ್ನ ಮಾತನ್ನು ಕೇಳು, ಸುಮ್ಮನೆ ಹೊರಟು ಹೋಗು. ಅಂದರೆ ಈ ಗಣಪತಿ ಆ ಮೂಷಿಕಾಸುರನ್ನು ನೋಡಿ ಕಿರುನಗೆಯನ್ನು ನಕ್ಕು ಅವನನ್ನೇ ಕುರಿತು ಹೇಳ್ತಾನಂತೆ. ಕಮಲಾಸನ ವರಬರ ನೀವು ಸುಮನ ಸರನು ಇಸುದಲ್ಲಿ ನೆರವಿಗ ನಿಲ್ಲವು ಯಮಪುರಿಗೆ ಕಳುಗಲೆಂದೆ ಸಮರ ದಿನ ಬಂದು ನಿಲ್ತೆ ಬಾರೋ ದುರುಳ. ಅವರಿಬ್ಬರಿಗೂ ಪ್ರಚಂಡವಾಗಿರ್ತಕ್ಕಂತಹ ಮಾತಿನ ವೈಖರಿ. ಆ ವೈಖರಿಯನ್ನು ನೋಡ್ತಾ ಈ ಗಣಪತಿ ಅನೇಕ ವಿಧವಾದ ಅಸ್ತ್ರಗಳನ್ನು ಪ್ರಯೋಗಿಸಿದ. ಯಾವ ಅಸ್ತ್ರಕ್ಕೂ ಈ ಮೂಷಿಕಾಸುರ ಜಗ್ಗುತ್ತಲೇ ಇಲ್ಲ. ಎಷ್ಟು ಹೊತ್ತು ಕಳೆದರೂ ಇವರ ಯುದ್ಧ ಮುಗಿಯಲಿಲ್ಲ. ಗಣಪತಿಯ ಬಳಿ ಇದ್ದ ಅಸ್ತ್ರಗಳೆಲ್ಲವೂ ಕೂಡ ಬರಿದಾಯಿತು. ಆಗ ಓಹೋ, ಇವನನ್ನು ಹೀಗೆ ಬಿಟ್ಟರೆ ಪ್ರಯೋಜನವಿಲ್ಲ ಎಂಬುದಾಗಿ ಭಾವಿಸಿ ವಿನಾಯಕ ಸ್ವಾಮಿ ತನ್ನ ದಂತವನ್ನ ಮುರಿದು ಕೈಗೆತ್ತಿಕೊಂಡ ಕ್ಷಣ ಈ ರಕ್ಕಸ ಮೂಷಿಕ ರೂಪವನ್ನು ತಾಳಿ ಓಡಿ ಹೋಗ್ತಿದ್ದಾನೆ. ದಡ ದಡ ದಡ ದಡ ದಡನೆ ಓಡಿ ಹೋಗ್ತಾ ಇದ್ರೆ ಈ ಗಣಪತಿ ಆ ದಂತವನ್ನ ಜಯ ಮಹಾದೇವ ಅಂತ ಪ್ರಯೋಗ ಮಾಡಿದ. ಆ ದಂತ ನೇರವಾಗಿ ಬಂದು ಈ ಮೂಷಿಕ ರೂಪದಲ್ಲಿ ಓಡಿ ಹೋಗುತ್ತಿದ್ದ ಆ ರಕ್ಕಸನ ಮೈಗೆ ತಾಕಿತಂತೆ. ಆ ಕೂಡಲೇ ರಕ್ಕಸ ಕೆಳಗಡೆ ಥಟ್ಟನೆ ಬಿದ್ದ. ಥಟ್ಟನೆ ಬಿದ್ದು ಆ ಗಣಪತಿಯನ್ನೇ ನೋಡ್ತಿದ್ರೆ ಗಣಪತಿ ಈ ರಕ್ಕಸನ ಬಳಿಗೆ ಬಂದು ನಿಂತಿದ್ದಾನೆ. ಮೂಷಿಕಾಸುರ ಗಣಪತಿಯನ್ನ ಅಪಾದಮಸ್ತಕವಾಗಿ ದೃಷ್ಟಿಸಿ ನೋಡಿ ಕಣ್ಣೀರು ಸುರಿಸುತ್ತಿದ್ದಾನಂತೆ. ಹೇ ಮಹಾಗಣಪತಿ, ನನ್ನ ಅನಂತ ಅಪರಾಧಗಳನ್ನು ಕ್ಷಮಿಸು, ಅರಿಯದೇ ಮಾಡಿದ ಅಪರಾಧಗಳನ್ನು ಕ್ಷಮಿಸುವ ಮಹಾನುಭಾವ ನೀನು. ಲೋಕವದ್ಯ, ಯಾವುದೋ ಒಂದು ಕಾರಣಕ್ಕಾಗಿ ನಾನು ನಿನ್ನ ಮೇಲೆ ಎರಗಿದನೆ, ಪರಂತು ಬೇರೆ ಎಲ್ಲ, ದಯಮಾಡಿ ನನ್ನನ್ನು ಕ್ಷಮಿಸು, ದಯಮಾಡಿ ನನ್ನನ್ನು ಕ್ಷಮಿಸು ಅಂದರೆ ಆಗ ಈ ಗಣಪತಿ ಕೇಳ್ತಾನಂತೆ, ಯಾ ಮರಣೋತ್ಕ್ರಮಣ ಕಾಲದಲ್ಲಿ ಇರುವ ನಿನಗೇನು ಬರಬೇಕು, ಏನಾಗಬೇಕು ಹೇಳು. ಹಾಗಂದರೆ ಆ ಮೂಷಿಕಾಸುರ ಕರ ಜೋಡಿಸಿ ಹೇಳ್ತಾನಂತೆ, ಗಣಪತಿ, ಹೇ ಹೇರಂಬ ಲಂಬೋದರ ವಿನಾಯಕ, ನನ್ನನ್ನ ನಿನ್ನ ವಾಹನವನ್ನಾಗಿ ಸ್ವೀಕರಿಸು, ಸದಾ ಸರ್ವದಾ ನಿನ್ನನ್ನು ಹೊತ್ತು ತಿರುಗುವಂತೆ ಆಶೀರ್ವಾದ ಮಾಡು, ಈ ಸೇವಾ ಭಾಗ್ಯವನ್ನು ಕರುಣಿಸಿ ಕಾಪಾಡು, ನನ್ನಪ್ಪ ಮಾಡಿದ ಅಪಕಾರಗಳನ್ನು ಮರೆತು ಬಂಧಿಸಿ ನನ್ನನ್ನು ಉದ್ಧಾರ ಮಾಡು ಮಹನೀಯ ಎಂಬುದಾಗಿ ಗಳಗಳ ಗಳಗಳಗಳನ್ನು ಹೇಳುತ್ತಿದ್ದಾನಂತೆ. ಪಶ್ಚಾತ್ತಾಪಕ್ಕಿಂತಲೂ ಬೇರೆ ಮಿಗಿಲಿಲ್ಲ. ಈ ಮಾತನ್ನು ಭಾವಿಸಿದ ವಿನಾಯಕ ಸ್ವಾಮಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಆ ಮೂಷಿಕಾಸುರನನ್ನ ತನ್ನ ವಾಹನವನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಅದಕ್ಕಾಗಿಯೇ ಇಂದು ಅವನನ್ನ ಮೂಷಿಕ ವಾಹನ, ಮೂಷಿಕ ವಾಹನ ಎಂಬುದಾಗಿ ಲೋಕಲೋಕವೆಲ್ಲವೂ ಕೂಡ ಕೊಂಡಾಡ್ತಾ ಇದೆ. ಇಲ್ಲಿ ಮೂಷಿಕಾಸುರನ ಗರ್ವಭಂಗವಾದ ಮೇಲೆ ಭಾದ್ರಪದ ಶುದ್ಧ ಚೌತಿ, ಕೈಲಾಸದಲ್ಲಿ ಸಡಗರವೋ ಸಡಗರ, ತಳಿರು ತೋರಣಗಳಿಂದ ವರ್ಣ ವಿನ್ಯಾಸ ಪುಷ್ಪಹಾರಗಳಿಂದ ದಿದೀಪ್ಯಮಾನವಾಗಿ ಅಲಂಕಾರವನ್ನು ಮಾಡಿದ್ದಾರೆ.
ದೇವಾದ ದೇವತೆಗಳು ಸಂತೋಷದಿಂದ ಆನಂದ ತುಂದಿಲರಾಗಿದ್ದಾರೆ. ಎಲ್ಲರೂ ಆ ಶುಭ ಮುಹೂರ್ತದಲ್ಲಿ ಮಹಾನುಭಾವನಾಗಿರ್ತಕ್ಕಂತಹ ಗಣಪತಿಯನ್ನ ಆ ಪ್ರಮತ ಗಣಗಳಿಗೆ ಅಧಿಪತಿಯನ್ನಾಗಿ ನಿಯಮಿಸಿದ್ದಾರೆ. ಎಲ್ಲರೂ ವಿಘ್ನೇಶ್ವರನನ್ನ ಆನಂದವಾಗಿ ಕೊಂಡಾಡುತ್ತಿದ್ದಾರೆ. ಅವನೇ ಗಣರಾಜ ಎಂಬುದಾಗಿ ಹೊಗಳುತ್ತಿದ್ದಾರೆ. ಎಲ್ಲರೂ ಸಂತೋಷ ಪಡುವ ಈ ಸಮಯದಲ್ಲಿ ಒಬ್ಬ ಮಾತ್ರ ಯಾವ ವಿಚಾರಕ್ಕೂ ತಲೆ ಹಾಕದೆ ತಾನು ಸುಮ್ಮನೆ ಇದ್ದ, ಆ ಸಂತೋಷದಲ್ಲಿ ಭಾಗಿಯಾಗಲಿಲ್ಲ. ಲೋಕಕ್ಕೆ ಬೆಳಕನ್ನು ನೀಡತಕ್ಕಂತಹ ಚಂದ್ರ, ಅವನಿಗೊಂದು ಅಹಂಕಾರ, ನನಗಿಂತಲೂ ಸೌಂದರ್ಯವಂತ ಈ ಲೋಕದಲ್ಲೇ ಇಲ್ಲ, ನನ್ನನ್ನು ಮೀರಬಲ್ಲಂತಹ ಸೌಂದರ್ಯವಂತ ಯಾರಿದ್ದಾರೆ ಅಂತಕ್ಕಂತಹ ಅಹಂಕಾರ. ಈ ಅಹಂಕಾರದ ಮರೆಯಲ್ಲಿ ಮಹಾಗಣಪತಿಯನ್ನ ಪೂಜೆ ಮಾಡುವುದಾಗಲಿ ಅವನ ಮಹತ್ವವನ್ನು ತಿಳಿಯುವುದಾಗಲಿ ಆತನ ಗಮನಕ್ಕೆ ಬರಲಿಲ್ಲ. ಈ ವಿನಾಯಕ ಸ್ವಾಮಿ ಅದನ್ನು ಗಮನಿಸಿದ, ನೋಡೋಣ ಏನು ಮುಂದೆ ಏನಾಗುತ್ತೋ ನೋಡೋಣ ಅಂತ ಯೋಚನೆ ಮಾಡಿ ತನ್ನ ಇಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡು ನೇರವಾಗಿ ಸಂಚಾರಕ್ಕಾಗಿ ಹೊರಟ. ಸಂಚಾರಕ್ಕಾಗಿ ಹೊರಟದೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಬರ್ತಾ ಬರ್ತಾ ಆ ದಾರಿಯಲ್ಲಿ ಒಂದು ಸರ್ಪ ಬುಸು ಬುಸು ಬುಸು ಬುಸು ಸರಿ ಎದುರಿಗೆ ಬಂತು. ಆ ಎದುರಿಗೆ ಬಂದ ಕೂಡಲೇ ಈ ಸರ್ಪವನ್ನು ಕಂಡ ಇಲಿ ತತ್ತನೆ ಅವು ಹಾರಿ ಸ್ವಲ್ಪ ಓಡಿತಂತೆ. ಗಣಪತಿ ಆ ಮೇಲೆ ಕುಳಿತಿದ್ದವನು ಕೆಳಗಡೆ ಠಮರಿ ಬಿದ್ದ. ಆಕಾಶ ಮಾರ್ಗದಲ್ಲಿದ್ದ ಚಂದ್ರ ನೋಡಿ ನಕ್ಕ, ಆಗಬೇಕು ಆಗಬೇಕು ನಿನಗೆ ಅಂತಿದ್ದಾನೆ. ಈ ಗಣಪತಿ ಕೋಪಾರುಣ ನೇತ್ರನಾದ, ಒಂದು ಸಲ ಆಕಾಶ ಮಾರ್ಗವನ್ನು ನೋಡ್ತಾನಂತೆ. ಎಲ್ಲವೋ ಚಂದ್ರ, ನನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತಿರುವೆಯ, ನಿನ್ನ ದೋಷಗಳೇ ಅನಂತವಾಗಿವೆ. ದೋಷದೊಡತನ ಒಂದು, ಮಿತ್ರದ್ವೇಷ ಒಂದು, ಅಂಬುಜಕ್ಕೆ ಸೇರದ ದೋಷ ಇನ್ನೊಂದು, ಅಶಿಯ ಎಂಜಲೆನಿಸಿದ ನಿಂದೆ ಮತ್ತೊಂದು, ದೋಷದ ಅವರೆಯ ರಾಸ್ಯದಲ್ಲಿ ಸಂಕ್ಲೇಶಿಯಾಗಿ ಹುರಂದು, ಇಷ್ಟೆಲ್ಲವೂ ಇದ್ದರೂ ಕೂಡ ನಿನ್ನ ತಪ್ಪನ್ನು ಮುಚ್ಚಿ ನನ್ನನ್ನು ನೋಡಿ ನಗುತ್ತಿರುವೆಯ. ಎಲ್ಲವೋ ಚಂದ್ರ, ಜಗದೇಕ ಸುಂದರ ಎಂದು ಮುದಿಸಿದ ಚಂದ್ರ, ನಿನಗೆ ಇರೋ ನನ್ನ ಶಾಪ, ನೀನು ಕ್ಷಯರೋಗ ಪೀಡಿತನಾಗು. ಅಹಂಕಾರದಿಂದ ಬೆಳೆದು ಅನ್ಯರನ್ನು ಈಯಾಡಿಸುವ ಗರ್ಭೋತ್ಮರಿಗೆ ಇದು ಗುಣಪಾಠವಾಗಿರಲಿ. ಅಷ್ಟೇ ಅಲ್ಲ, ಭಾದ್ರಪದ ಶುದ್ಧ ಚೌತಿಯ ದಿನ ನಿನ್ನನ್ನು ಯಾರು ನೋಡ್ತಾರೋ ಅವರೆಲ್ಲರಿಗೂ ಅಪನಿಂದೆಗಳು ಪಾಲಾಗಲಿ, ಅವು ಪ್ರಾಪ್ತವಾಗಲಿ ಎಂಬುದಾಗಿ ಶಾಪವನ್ನೆತ್ತಿದ್ದಾನೆ. ಯಾವಾಗ ಈ ಶಾಪಗ್ರಸ್ತನಾದನೋ ಇಲ್ವೋ ಚಂದಿರ, ತಾನು ಮಾಡಿದ ತಪ್ಪಿನ ಅರಿವಾಯಿತಂತೆ. ಓಡಿ ಬಂದು ಗಣಪತಿಯ ಪಾದಕ್ಕೆ ನಮಸ್ಕರಿಸಿ ಅವನನ್ನೇ ನೋಡ್ತಾ ಹೇಳ್ತಾನಂತೆ, ಒಡೆಯ ಗಣಪ ಗಣನಾಯಕ, ನಾನು ಮಾಡಿದ ತಪ್ಪನ್ನು ಮನಸ್ಸು, ನನಗೆ ಶಾಪ ವಿಮೋಚನೆ ಮಾಡು, ನನಗೆ ಶಾಪ ವಿಮೋಚನೆ ಮಾಡು ಅಂದರೆ ಅವನು ಕೇಳುವ ಆ ದೈನ್ಯಾವಸ್ಥೆಯನ್ನು ಕಂಡು ಗಣಪತಿ ಮುರುಕಗೊಂಡ. ಮುರುಕಗೊಂಡು, ಅಯ್ಯ ನೀನೀಗಾಗಲೇ ಸಾಕಷ್ಟು ಅನುಭವಿಸಿರುವೆ, ಆದ್ದರಿಂದ ನಿನ್ನ ಆಯಸ್ಸು 15 ದಿವಸಗಳ ಕಾಲ ಕ್ಷಯಿಸಿ ಇನ್ನು 15 ದಿವಸಗಳ ಕಾಲ ವೃದ್ಧಿಸಲಿ. ಅದು ಲೋಕದಲ್ಲಿ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಎಂಬುದಾಗಿ ಬೆಳಗಲಿ, ಅಮಾವಾಸ್ಯೆ ಹುಣ್ಣಿಮೆ ಎಂಬತಕ್ಕಂತಹ ಅನ್ವರ್ಥನಾಮ ರೂಢಿಗೆ ಬರಲಿ ಎಂಬುದಾಗಿ ಆ ಚಂದ್ರನಿಗೆ ವರವನ್ನು ನೀಡಿದ್ದಾನಂತೆ. ಅದಕ್ಕಾಗಿಯೇ ಇಲ್ಲಿ ದೊಡ್ಡವರೊಂದು ಮಾತು ಹೇಳ್ತಾರೆ, ಗಣಪತಿಯನ್ನ ಶಾಪಾನುಗ್ರಹ ನಿಗ್ರಹ ಸಮರ್ಥ ಎಂಬುದಾಗಿ ಕರೆದಿದ್ದಾರೆ. ಶ್ರೀ ವಿನಾಯಕ ಸ್ವಾಮಿ, ಯಾರು ನನ್ನನ್ನು ಚೌತಿಯ ದಿವಸ ಪೂಜೆ ಮಾಡುವುದಿಲ್ಲವೋ ಅವರಿಗೆಲ್ಲರಿಗೂ ಕೂಡ ಅನಿಷ್ಟ ಪ್ರಾಪ್ತವಾಗಲಿ, ಅಪರಿಂದಗಳು ಬರಲಿ ಎಂಬುದಾಗಿ ಹೇಳಿದ ಮೇಲೆ ಈ ಮಾತು ನಿತ್ಯ ಸತ್ಯವೋ ಎಂಬಂತೆ ದ್ವಾಪುರ ಯುಗದಲ್ಲಿ ಮಹಾನುಭಾವನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಈ ಅಪರಿಂದೆಯನ್ನು ಅನುಭವಿಸಬೇಕಾಯಿತು. ಕಾರಣ, ಆ ಮಹಾಗಣಪತಿಯನ್ನು ಪೂಜೆ ಮಾಡದೇ ಇದ್ದರ ದೋಷವೇ. ಇಲ್ಲಿ ಏನಾಗಿದೆ, ಸತ್ರಾಜಿತ ಸೂರ್ಯನ ವರದಿಂದ ಶಮಂತಕಮಣಿಯನ್ನು ಪಡೆದಿದ್ದಾನೆ. ಆ ಶಮಂತಕಮಣಿಯನ್ನ ತಮ್ಮನಾಗಿರುವ ಪ್ರಸೇನ ಕೈಗೆ ಕೊಟ್ಟಿದ್ದಾನೆ. ಪ್ರಸೇನ ತಾನು ಅಶುಚತ್ವವನ್ನು ಗಮನಿಸದೆ ಆ ಶಮಂತಕಮಣಿಯೊಂದಿಗೆ ನೇರವಾಗಿ ಕಾಡಿಗೆ ಭೇಟಿಯಾಡುವುದಕ್ಕಾಗಿ ಹೋಗ್ತಾನೆ. ಈ ಪ್ರಸೇನ ಬೇಟೆಯಾಡುವ ಸಂದರ್ಭದಲ್ಲಿ ಮದಿಸಿದ ಸಿಂಹವೊಂದು ಪ್ರಸೇನನ ಮೇಲೆ ಎರಗಿ ಅವನನ್ನು ಸಂಹರಿಸಿ ಆ ಮಣಿಯನ್ನು ಎತ್ತಿಕೊಂಡು ಓಡಿ ಬರುತ್ತಿದ್ದಾಗ ಆ ಸಿಂಹಕ್ಕೆ ಜಾಂಬವಂತ ಎದುರಾಗುತ್ತಾನೆ. ಜಾಂಬವಂತ ಆ ಸಿಂಹದಲ್ಲಿರುವ ಆ ಮಣಿಯನ್ನ ನೋಡಿ ಆ ಸಿಂಹವನ್ನು ತಾನೇ ಮದಿಸಿ ಮಣಿಯನ್ನು ತೆಗೆದುಕೊಂಡು ಬಂದು ತನ್ನ ಮಗಳಾಗಿರ್ತಕ್ಕಂತಹ ಜಾಂಬವತಿಯ ಕೈಗೆ ಕೊಟ್ಟ. ಜಾಂಬವತಿ
ಆ ಮಣಿಯನ್ನು ನೋಡಿ ಬಹಳ ಸಂತೋಷಿತಳಾಗಿದ್ದಾಳಂತೆ. ಇಲ್ಲಿ ಏನಾಗಿದೆ ಅಂದ್ರೆ, ಪ್ರಸೇನನ ಸೋದರನಾದ ಸತ್ರಾಜಿತ ಎಷ್ಟು ದಿವಸವಾದರೂ ಕೂಡ ಪ್ರಸೇನ ಬಾರದೇ ಇದ್ದುದರಿಂದ ಏನಾಯಿತೋ ಎಂಬುದಾಗಿ ಭಯವಿಕ್ವಲನಾಗಿ ಇದೆಲ್ಲವೂ ಕೂಡ ಕೃಷ್ಣನ ಕುಟಿಲೋಪಾಯ ಎಂಬುದಾಗಿ ಭಾವಿಸಿ ಕೃಷ್ಣನನ್ನ ಈ ಅಪವಾದಕ್ಕೆ ಗುರಿ ಮಾಡಿದಾಗ ಕೃಷ್ಣ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನಂತೆ. ಹೌದು ಹೌದು ಹೌದು, ಈ ಅಪವಾದವೆಲ್ಲ ಬರಬೇಕಾದ್ರೆ ಆ ವಿನಾಯಕನನ್ನು ಪೂಜೆ ಮಾಡದೆ ಚಂದ್ರನನ್ನ ನೋಡಿದ್ರ ಫಲವೇ ಎಂಬುದಾಗಿ ತಾನು ಮನಸ್ಸಿನಲ್ಲಿ ಎಂದುಕೊಂಡು ಹೇಗಾದ್ರಾಗಲಿ ಎಂಬುದಾಗಿ ತಾನು ಆ ಮಣಿಯನ್ನು ಅರಸ್ತಾ ಹೊರಟ. ಶಮಂತಕ ಮಣಿಯನ್ನು ಅರಸಿ ಬರ್ತಾ ಬರ್ತಾ ಬರ್ತಾ ಹೆಜ್ಜೆಯ ಗುರುತುಗಳ ಮೇಲೆ ನೇರವಾಗಿ ಈ ಗುಹೆಗೆ ಬಂದು ಅಲ್ಲಿ ಜಾಂಬುವಂತನನ್ನು ನೋಡಿ, ಜಾಂಬುವಂತನಿಗೂ ಈ ಕೃಷ್ಣ ಪರಮಾತ್ಮನಿಗೂ ಘನಘೋರವಾದ ಯುದ್ಧವಾಗುತ್ತೆ. ಯುದ್ಧದಲ್ಲಿ ಜಾಂಬುವಂತ ಜರ್ಜರಿತನಾಗಿ ಇವರು ಕೃಷ್ಣ ಎಂಬತಕ್ಕಂತಹ ಅಂಶವನ್ನು ತಿಳಿದು ಆ ಮಾಯೆ ದೂರಾಗಿ ಕೃಷ್ಣನನ್ನ ಸ್ಮರಿಸ್ತಾ, ಹೇ ಪರಮಾತ್ಮ ನಿನ್ನ ರಾಮಾವತಾರವನ್ನು ದರ್ಶನ ಮಾಡಿಸು ಎಂದಾಗ ತ್ರೇತಾಯುಗದ ರಾಮಾವತಾರವನ್ನ ಜಾಂಬುವಂತನಿಗೆ ದರ್ಶನ ಮಾಡಿಸಿ ಅವನ ಮಗಳಾಗಿರುವ ಜಾಂಬುವತಿಯನ್ನು ವಿವಾಹವಾಗಿ ಆ ಶಮಂತಕ ಮಣಿಯೊಂದಿಗೆ ನೇರವಾಗಿ ಪಟ್ಟಣಕ್ಕೆ ಬಂದು ಆ ಮಣಿಯನ್ನು ಸತ್ರಾಜಿತನಿಗೆ ಒಪ್ಪಿಸ್ತಾನೆ. ಸತ್ರಾಜಿತ ಕೃಷ್ಣನನ್ನ ಕೊಂಡಾಡಿ ತಾನು ಮಾಡಿದ್ದು ಅಪರಾಧ ಎಂಬುದಾಗಿ ಭಾವಿಸಿ ಆ ಶಮಂತಕ ಮಣಿಯನ್ನ ಕೃಷ್ಣನಿಗೇ ಒಪ್ಪಿಸ್ತಾನಂತೆ. ಶಮಂತಕ ಮಣಿಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ ಮೇಲೆ ಕೃಷ್ಣ ಸತ್ಯಭಾಮಾದೇವಿಯನ್ನು ವಿವಾಹವಾಗಿ ದೋಷ ವಿಮುಕ್ತಿಯನ್ನು ಹೊಂದಿ ತಾನು ಆ ದ್ವಾರಕಾ ನಗರದಲ್ಲಿ ಕಾಲಯಾಪನೆ ಮಾಡುತ್ತಿದ್ದಾನೆ. ಇಲ್ಲಿ ಲೋಕವಿಖ್ಯಾತನಾದ ಗಣಪತಿಯನ್ನ ಏನಾದರೂ ಮಾಡಿ ಹಿಡಿಯಬೇಕು ಎಂಬುದಾಗಿ ಮಹಾನುಭಾವನಾದ ಗೃಹಬಂಧರಾಜ ಶನೈಶ್ಚರ ಯೋಚನೆಯನ್ನು ಮಾಡಿದ. ಶನೈಶ್ಚರ ಒಂದು ದಿನ ತಾನು ಬಂದು ಗಣಪತಿ ಗಣಪತಿ ಅಂದರೆ ಈ ಶನೈಶ್ಚರನ್ನ ಕಂಡು ಏನಾಗಬೇಕು, ಅಯ್ಯ ಎಲ್ಲರನ್ನೂ ಹಿಡಿದೆ ಎಲ್ಲರನ್ನೂ ಕಾಡಿದೆ ನನಗೊಂದು ಆಸೆಯಾಗಿದೆ ನಿನ್ನನ್ನು ಹಿಡಿಯಬೇಕು ಅಂತ. ಈ ಗಣಪತಿ ಮನಸ್ಸಿನಲ್ಲೇ ಲೆಕ್ಕ ಹಾಕಂಡ, ಓಹೋ ಹೇಗಿದ್ರು ಶನೈಶ್ವರ ನನ್ನನ್ನು ಬಿಡೋಲ್ಲ ಏನಾದರೂ ಮಾಡಿ ಹಿಡಿದು ಬಿಡ್ತಾನೆ ಏನು ಮಾಡೋದು ಅಂದಿದ್ದೆ. ಉಪಾಯವನ್ನು ಹೂಡಿದನಂತೆ. ಈ ಉಪಾಯ ಹೂಡುವುದರಲ್ಲಿ ಬಹಳ ಸೂಕ್ಷ್ಮಮತಿ ಈತ. ಇವನೇನು ಮಾಡ್ದ, ಸ್ವಾಮಿ ಒಂದು ಕೆಲಸ ಮಾಡಿ. ಏನು ಕೆಲಸ? ಏನಿಲ್ಲ, ನೀವು ನಾಳೆ ಬನ್ನಿ ನಾಳೆ ಬನ್ನಿ. ಈ ಶನೈಶ್ಚರ ಓಹೋ ಪಾಪ ಹೋಗ್ಲಿ ನಾಳೆ ಬಂದು ಇದ್ದಿದ್ದಾನಲ್ಲ ಅಂತ ನೇರವಾಗಿ ಹೊರಟು ಹೋದ. ನಾಳೆ ಆಯಿತು, ಮತ್ತೆ ಬಂದ, ಗಣಪತಿ ನಾಳೆ ಬಾ ನಾಳೆ ಬಾ ಎಂಬುದಾಗಿ ಬರೆದಿದ್ದಾನೆ. ಈ ಮತ್ತೆ ಶನೈಶ್ಚರ ಕೇಳ್ದ, ಗಣಪತಿ ಅಲ್ಲಿ ನೋಡಿ ಏನಿದೆ, ನಾಳೆ ಬಾ. ಓಹೋ ನಾಳೆ ಬರಬೇಕು, ಹಾಗಾದ್ರೆ ಮತ್ತೆ ನಾಳೆ ಬರ್ತೇನೆ ಅಂತ ಇನ್ನೊಂದ್ಸಲ ಹೋದ. ಗಣಪತಿಯ ಮಾತಿನಂತೆ ಶನಿ ಮಗ ಆತ್ಮನು ಬಂದ, ಗಣಪತಿ ನಾಳೆ ಬಾಯಂದ, ಶನಿ ಮಗ ಆತ್ಮನು ಬಂದ, ಗಣಪತಿ ನಾಳೆ ಬಾಯಂದ, ಬರುದಿನ ಬಂದ ಶನೇಶ್ವರ, ನಾಳೆ ಬಾಯಂದ ಗಣೇಶ್ವರ, ಬರುದಿನ ಬಂದ ಶನೇಶ್ವರ, ಶನಿ ಮಗ ಆತ್ಮನು ಬಂದ, ಗಣಪತಿ ನಾಳೆ ಬಾಯಂದ. ಈ ಬಂದು ಬಂದು ನೋಡಿದಾಗಲೆಲ್ಲ ನಾಳೆ ಬಾ ನಾಳೆ ಬಾ ನಾಳೆ ಬಾ ಎನ್ನುವ ಮಾತನ್ನ ಕೇಳಿ ಶನಿ ಮಹಾದೇವನಿಗೂ ಕೂಡ ಬೇಸರವಾಯಿತಂತೆ. ಆ ಗ್ರಹಮಂದರಾಜ ಶನೈಶ್ಚರ ಮನಸ್ಸಲ್ಲಂತಕಳ್ತಾನಂತೆ, ಈ ವಿನಾಯಕನಿಗೆ ನಾನು ಹಿಡಿಯಬೇಕು ಅಂತ ಬಂದ್ರೆ ನನಗೆ ನಾನೇ ಹಿಡ್ಕೋಬೇಕಾಯ್ತಲ್ಲ. ಅಲ್ಲ ಶುಭ ಹೇಳೋ ಸೋಮ ಅಂದ್ರೆ ಗೂಬೆ ಬಂತಲ್ಲ ಮಾಮ ಅನ್ನಂಗಾಗೋಯ್ತು.

ಅಂತೂ ಇಲ್ಲಿ ವಿನಾಯಕ ಸ್ವಾಮಿ ಶನೈಶ್ಚರಿಂದಲೂ ಕೂಡ ತಪ್ಪಿಸಿಕೊಂಡಿದ್ದಾನೆ ಎಂಬತಕ್ಕಂತಹ ಕಥೆ ಈಗಲೂ ನಿತ್ಯ ಸತ್ಯವಾಗಿದೆ. ಮಹಾಗಣಪತಿಯನ್ನ ಲೋಕ ಲೋಕವೆಲ್ಲವೂ ಕೊಂಡಾಡ್ತಾ ಇದೆ. ಜಯತು ಜಯತು ಹೇ ಮೂಷಕ ವಾಹನ, ಜಯತು ಏಕದಂತ, ಜಯತು ಜಯತು ತ್ರೈಲೋಕ್ಯ ರಂಜನ, ಜಯತು ಗೌರ್ಯವಂತ, ಜಯತು ಜಯತು ಹೇ ಮೂಷಕ ವಾಹನ.

ವರಬಲಾನ್ವಿತನಾದ ರಾವಣೇಶ್ವರ ತಾಯಿಯ ಮಾತನ್ನು ಪೂರೈಸುವುದಕ್ಕಾಗಿ ಪರಶಿವನೊಂದಿಗೆ ಅಘೋರವಾದ ತಪವನ್ನು ಆಚರಿಸಿ ಅವನಿಂದ ಆತ್ಮಲಿಂಗವನ್ನು ಪಡೆದು ಲಂಕಾ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂಬ ಉದ್ದೇಶದಿಂದ ಬರುತ್ತಿದ್ದ ಸಮಯ ಗಣಪತಿ ದೇವಾರು ದೇವತೆಗಳ ಇಚ್ಛೆಯಂತೆ ತಾನೋಡಿ ಬಂದು ಉಪಾಯದಿಂದ ಆ ರಾವಣನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ತಾನೇ ಪಡೆದು ಲಂಕಾ ಪಟ್ಟಣದ ಪಾಲಾಗುತ್ತಿದ್ದ ಆತ್ಮಲಿಂಗವನ್ನ ಗೋಕರ್ಣ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಆತ್ಮಲಿಂಗ ಈ ಭೂಸ್ಪರ್ಶವಾಗಿರುವ ಸ್ಥಳವೇ ಗೋಕರ್ಣ ಕ್ಷೇತ್ರ, ಅದೇ ಭೂಕೈಲಾಸ. ಲೋಕಪೂಜ್ಯವಾದ ಮಹಾಭಾರತವನ್ನು ಬರೆದಂತಹ ಶ್ರೇಷ್ಠ ಕೀರ್ತಿ ಈ ವಿನಾಯಕ ಸ್ವಾಮಿಗೆ ಸಲ್ಲಬೇಕು. ವಿನಾಯಕ ಸ್ವಾಮಿ ಮಹಾಭಾರತವನ್ನು ಬರೆಯುವಾಗ ವ್ಯಾಸ ಮಹರ್ಷಿಯೊಂದಿಗೆ ಪಂತ ಹೂಡಿ ಯಾರು ಬೇಗ ಹೇಳ್ತಾರೋ, ಯಾರು ಬೇಗ ಬರೀತಾರೋ, ಈ ರೀತಿಯ ಪಂಥದಿಂದ ಇಡೀ ಸಮಗ್ರ ಮಹಾಭಾರತ ಕೃತಿಯನ್ನು ರಚಿಸಿದ್ದಾನೆ. ಬರೆಯುವಾಗ ಈ ವ್ಯಾಸ ಮಹರ್ಷಿಗಳಿಗೆ ಮನಸ್ಸಿನಲ್ಲೇ ಆನಂದವಾಗೋಯಿತು. ಇವನು ಸಾಮಾನ್ಯನಲ್ಲ, ಇವನು ಈ ಲೋಕದಲ್ಲಿ ಪ್ರಖ್ಯಾತನಾಗಿರತಕ್ಕಂತಹ ಲೋಕೋತ್ತರವಾಗಿರತಕ್ಕಂತಹ ಕೀರ್ತಿಯನ್ನ ಸ್ಥಾಪಿಸಿಕೊಂಡಿರತಕ್ಕಂತಹ ಮಹಾನುಭಾವ. ಗಣಪತಿ ಅಂತಾನಂತೆ ಗುರುಗಳೇ ನೋಡ್ತಾ, ಗುರುಗಳೇ ಯಾರು ಬೇಗ ಹೇಳಿದ್ದು? ನಾನು ಅಲ್ಲ ಗುರುಗಳೇ, ಬೇಗ ಬರೆದಿದ್ದು ನಾನು, ನೀವು ಬೇಗ ಹೇಳಕ್ಕಾಗಲಿಲ್ಲ. ನಾನು ಕರಕರ ಕರ ಕರ ಕರನೆ ಬರೆಯುವಾಗ ನೀವು ಸರಸರ ಸರಸರ ಸರನೆ ಹೇಳಬೇಕು. ಎಲ್ಲಿ ಆಗ್ತಾ ಇದೆ? ಶ್ರೀಕರ ಭಾರತವನ್ನು ಬರೆದಂತಹ ಮಹಾನುಭಾವನಾದ ನಾನು ಈ ವ್ಯಾಸರಿಗೆ ಸಿಟ್ಟು ಬಂದ್ಬಿಡ್ತು. ಏನೇ ನಿನ್ನ ನೀನೇ ಹೊಗಳ ಕಳ್ತಾ ಇದೀಯಾ? ಏನ್ ನಾನು ಅಂತಿದೆಯಲ್ಲ, ಆ ನಾನು ಅನ್ನೋ ಎರಡಕ್ಷರ ಬರಬಾರದು ಗೊತ್ತಾ? ಎಷ್ಟೋ ಸಲ ಇದೊಂದೊಂದ್ಸಲ ಬಂದ್ಬಿಡುತ್ತೆ. ದಾಸರೇ ಹರಿಕಥೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಕಣ್ರಿ ಅಂದ್ರೆ ಆ ದಾಸರಿಗೊಂಥರ ಅಹಂಕಾರ, ಆ ನಾನೇ ನಾನೇ ಮಾಡಿದ್ದು ಅಂತಾರೆ. ಯಾವ ಸೀಮೆ ಹರಿಕಥೆ ರೀ ನೀವು ಮಾಡಿದ್ದು? ಅಲ್ಲ, ಕಥೆ ಮಾಡುವಾಗ ಗಂಟ್ಲು ಕಟ್ಕೊಂಡ್ಬಿಟ್ಟಿತ್ತು ಅಂದ್ಬಿಟ್ರೆ, ಏ ನಾನಲ್ಲ ಅವನು ಬೇರೆ ಅಂತಾರೆ. ಒಳ್ಳೆಯದಾದ್ರೆ ಎಲ್ಲ ನನಗಿರ್ಲಿ ಅಂತಾರೆ, ಕೆಟ್ಟದಾದ್ರೆ ಇನ್ನೊಬ್ಬರಿಗಿರ್ಲಿ ಅಂತಾರೆ. ಹೀಗೆ ವ್ಯಾಸ ಮಹರ್ಷಿಯಿಂದ ಪ್ರಣಿತವಾದ ಮಹಾಭಾರತ ಕನ್ನಡ ಕವಿ ಕುಮಾರ ವ್ಯಾಸನ ಲೇಖರಿಯಿಂದ ಮೂಡಿ ಬಂದಿದೆ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ ಸನಕಾದಿ ಸಜ್ಜನ ನಿಖರ ದಾತಾರ.

ಈ ರೀತಿಯಾಗಿ ಮಹಾಭಾರತವನ್ನು ಲೋಕಕ್ಕೆ ಕೊಟ್ಟಂತಹ ಶ್ರೇಷ್ಠ ಕೀರ್ತಿ ಈ ಲೋಕಪುಂಗವನಾದ ಮಹಾಮಹಿಮಾನ್ವಿತನಾದ ಸರ್ವಶಕ್ತನಾದ ಆದಿದೇವನಾದ ಗಣಪತಿಗೇ ಸಲ್ಲಬೇಕಾಗಿದೆ. ಇಲ್ಲಿ ಸರ್ವ ಮಂಗಳಕರನಾಗಿರತಕ್ಕಂತಹ ಗಣಪತಿ ತಾನು ನಿರ್ವಿಘ್ನಪ್ರದನಾಗಿ ಲೋಕಪೂಜಿತನಾಗಿ ಲೋಕವದ್ಯನಾಗಿ ಸುರನರ ಯಕ್ಷ ಕಿನ್ನರ ಕಿಪುರುಷ ಗರುಡ ಗಂಧರ್ವ ಸಿದ್ಧ ಸಾಧ್ಯಾದಿ ಅಮರೇಂದ್ರರೆಲ್ಲರೂ ಕೂಡ ಪೂಜೆ ಮಾಡತಕ್ಕಂತಹ ಮಹಾನುಭಾವನಾಗಿ ತಾನು ಎಲ್ಲರಿಂದ ಹೊಗಳಿಸಿಕೊಳ್ತಕ್ಕಂಥವನಾಗಿ ಲೋಕಕ್ಕೆ ಶುಭ ದಿವಸದಂದು ಮಂಗಳವನ್ನು ಉಂಟು ಮಾಡುವುದಕ್ಕೆ ಕಾದಿದ್ದಾನೆ. ಯಾರು ಅವನಿಗೆ ಪ್ರಿಯವಾಗಿರತಕ್ಕಂತಹ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಅವನಿಗೆ ಎಡೆಗಿಟ್ಟು ಪೂಜೆ ಮಾಡ್ತಾರೋ, ಯಾರು ಏಕ ಮನಸ್ಸಿನಿಂದ ಅವನನ್ನು ನಂಬುತ್ತಾರೋ, ಯಾರು ಅವಿನಾಯಕರನ್ನು ಕೊಂಡಾಡ್ತಾರೋ, ಯಾರು ಆ ಪ್ರಥಮ ಪೂಜಿತನಿಗೆ ತಮ್ಮ ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ಸೇವೆ ಸಲ್ಲಿಸ್ತಾರೋ ಅವರಿಗೆಲ್ಲ

ಎಲ್ಲರಿಗೂ ಕೂಡ ಅನಿತವಾದ ದೋಷಗಳನ್ನೆಲ್ಲ ನಿವಾರಿಸಿ ಸರ್ವಶಕ್ತನಾಗಿರ್ತಕ್ಕಂತಹ ಗಣಪತಿ ಮಂಗಳವನ್ನುಂಟು ಮಾಡ್ತಾನೆ ಎಂಬತಕ್ಕಂತಹ ಕಥೆ. ಈ ಕಥೆಯನ್ನ ಹೇಳಿ ಕೇಳಿ ಸಂತೋಷಪಟ್ಟಿರತಕ್ಕಂತಹ ಕಾಲದಲ್ಲಿ ಭಗವಂತ ಎಲ್ಲರಿಗೂ ಕೂಡ ಅನಿತ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆ ಪರಮೇಶ್ವರನ ಕುರಿತು ನಾವೆಲ್ಲರೂ ಮಂಗಳವನ್ನು ಪಾಡೋಣ.

ಸ್ನೇಹಿತರೆ, ಇಲ್ಲಿಗೆ ನಮ್ಮ ಸಂಜೆಯ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8296725912 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭರಾತ್ರಿ.

ಶಿಲೆಯಲ್ಲೂ ಸಂಗೀತ, ಅಲೆಯಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಂಬೆ ಚೌಡಿಕಿ ನಾದವ ಕೇಳಮ್ಮ ನೀ ನಗುನಗುತ್ತಾ.

ಶಿಲೆಯಲ್ಲೂ ಸಂಗೀತ, ಅಲೆಯಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಂಬೆ ಚೌಡಿಕಿ ನಾದವ ಕೇಳಮ್ಮ ನೀ ನಗುನಗುತ್ತಾ.